0: ನನ್ನ ಪಾಠ
1: ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ. ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ ಇಲಾಖೆ ಬೆಂಗಳೂರು ಕರ್ನಾಟಕ ಸರ್ಕಾರ ಹಾಗೂ ಮೈರಾಡ ನೆರವಿನ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.4 ತರಂಗಾಂತರ ಬೂತ್.

0: ಸಂಭವನಿ.
1: ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಕೇಳುಗರೆ, ಈ ದಿನದ ಮೊದಲನೇ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಾನು ನಿಮ್ಮ ಬಾನುಲಿ ಗೆಳತಿ ವಿನುತಾ.
2: ಶ್ರೀ ಸೂರ್ಯ ಸುಪ್ರಭಾತ
3: ಸಂಧ್ಯಾ ಪ್ರವರ್ತ ಸೇವಿತ ಕ್ರಮಯೋಗ ವಿಚ್ಚಾರೋಗ ಮಾರ್ಗ ಶಿಲ್ಯಾ ಪುಲೀಯ ಸರ್ವ

0: సంపత్వతి.
1: అమ్మా కానీ

ಕೇಳುಗರೆ, ನಮ್ಮ ಧ್ವನಿ ಸಮುದಾಯ ರೇಡಿಯೋ 90.4 ತರಂಗಾಂತರಗಳು. ಹೆಚ್ಚಿನ ಮಾಹಿತಿ ಮತ್ತು ಜಾಹೀರಾತುಗಳಿಗಾಗಿ 0815325656

ಮಹಿಳೆಯರೇ, ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.

0: ಮಕ್ಕಳಿ. ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.4 ತರಂಗಾಂತರ ಬೂದಿಕೋಟೆ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ. ಕೇಳಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀರಿನ ಪರೀಕ್ಷೆ ಮಹತ್ವದ ಕುರಿತು ಸಂದರ್ಶನದ ಕಾರ್ಯಕ್ರಮಕ್ಕೆ ಇಂದಿನ ನಮ್ಮ ಒಂದು ರೇಡಿಯೋ ಕೇಂದ್ರದಲ್ಲಿ ಶ್ರೀಮತಿ ಅರ್ಚನಾ ಕೆಪಿ ಜಿಲ್ಲಾ ಫ್ಲೋರಸಿಸ್ಟ್ ಸಲಹೆಗಾರರು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಮೇಡಮ್, ಮೊದಲಿಗೆ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ.
1: ಮೇಡಮ್ ನಮಸ್ತೆ. ಇವತ್ತಿನ ಒಂದು ನೀರಿನ ಪರೀಕ್ಷೆ ಮಹತ್ವದ ಕುರಿತು ಒಂದು ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ.
2: ಧನ್ಯವಾದಗಳು
1: ಮೇಡಮ್. ಈಗಾಗಲೇ ಸಾಕಷ್ಟು ಬಾರಿ ಹಲವು ಬಾರಿ ನಮ್ಮ ಒಂದು ರೇಡಿಯೋ ಕೇಂದ್ರದಲ್ಲಿ ನೇರ ಫೋನ್ ಕಾರ್ಯಕ್ರಮ ಮುಖಾಂತರ ಸಂದರ್ಶನದ ಕಾರ್ಯಕ್ರಮ ಮುಖಾಂತರ ಸಾರ್ವಜನಿಕರಿಗೆ ಒಂದು ನೀರಿನ ಮಹತ್ವದ ಬಗ್ಗೆ ಅರಿವು ಮೂಡಿಸಿಕೊಂಡು ನಿರಂತರವಾಗಿ ಬರ್ತಾ ಇದ್ರು. ಸೊ ಇವತ್ತಿನ ದಿನ ಸಹ ಒಂದು ನೀರಿನ ಪರೀಕ್ಷೆಯ ಮಹತ್ವ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮುಂಚೆ ತಮ್ಮ ಒಂದು ವೈಯಕ್ತಿಕ ಪರಿಚಯದ ಮುಖಾಂತರ ಪ್ರಾರಂಭ ಮಾಡೋಣ.
2: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅರ್ಚನಾ ಕೆಪಿ. ನಾನು ಜಿಲ್ಲಾ ಫ್ಲೋರ್ಸ್ ಸಲಹೆಗಾರರಾಗಿ ಸತತ 10 ವರ್ಷಗಳಿಂದ ನಾನು ಜಿಲ್ಲಾ ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ನನ್ನ ಪಾರ್ಟ್ ಆಫ್ ಕೆಲಸ ಏನು ಅಂತ ಹೇಳಿದ್ರೆ, ಇಲ್ಲಿ ಫ್ಲೋರೈಡ್ ನೀರಿನಲ್ಲಿರುವಂತಹ ಫ್ಲೋರೈಡ್ ಅನ್ನ ಪರೀಕ್ಷೆ ಮಾಡಿ ಅದರ ಮಾಹಿತಿಯನ್ನು ಎಲ್ಲಾ ತಾಲೂಕು ಮಟ್ಟ ಹಾಗೂ ಹಳ್ಳಿ ಮಟ್ಟದಲ್ಲಿ ನಾನು ಅದನ್ನ ವಿವರಣೆ ಕೊಡುವಂತಹ ಕೆಲಸ ನಂದು. ಸೊ ಇಲ್ಲಿ ನಮಗೆ ಲ್ಯಾಬ್ ಟೆಸ್ಟಿಂಗ್ ನಡೆಯುತ್ತೆ. ನಮ್ಮಲ್ಲಿ ಲ್ಯಾಬ್ ಮುಖಾಂತರ ನಾವು ಫ್ಲೋರೈಡ್ ಟೆಸ್ಟಿಂಗ್ ಮಾಡ್ತೀವಿ. ಹಾಗೆ ನೀರಲ್ಲದೆ ಕೇಸ್ಗಳಲ್ಲಿ ಅಂದ್ರೆ ತೊಂದರೆಯಿಂದ ಬಾಧಿತರಾಗಿರುವಂತ ಕೆಲವೊಂದು ವ್ಯಕ್ತಿಗಳ ಮೂತ್ರ ಪರೀಕ್ಷೆಯನ್ನ ಮಾಡಿ ಅವರಿಗೆ ಎಷ್ಟು ತೊಂದರೆ ಇದೆ, ಅವ್ರಿಗೆ ತೊಂದರೆ ಆಗಿದ್ದಲ್ಲಿ ಯಾವ ತರ ಮಾಹಿತಿಯನ್ನ ಕೊಡಬೇಕು, ಅವ್ರಿಗೆ ಯಾವ ತರ ಒಂದು ಆಹಾರ ಪದ್ಧತಿ ಆಗ್ಲಿ, ಒಂದು ಮಾತ್ರೆಗಳ ಗುಳಿಗೆಗಳ ಒಂದು ಪದ್ಧತಿ ಆಗ್ಲಿ, ಯಾವ ತರ ಇಟ್ಕೋಬೇಕು ಅನ್ನೋದೊಂದು ನಾವು ಇಲ್ಲಿ ವಿವರಣೆ ಕೊಡ್ತೀವಿ ನಾವು. ಸೊ ಈ ಕಾರ್ಯಕ್ರಮದ ಉದ್ದೇಶ ಫ್ಲೋರೈಡ್ ನ ಕಮ್ಮಿ ಮಾಡಬೇಕು, ದೇಹದಲ್ಲಾಗ್ಲಿ ನೀರಿನಲ್ಲಾಗ್ಲಿ. ಇದು ಒಂದು ಮಹತ್ವದ ಕಾರ್ಯ ಆಗಿರೋದ್ರಿಂದ ಸತತ ಎಲ್ಲ ಅನ್ನೋದಕ್ಕಿಂತ 19 ಜಿಲ್ಲೆಗಳಲ್ಲಿ ನಮ್ಮಲ್ಲಿ ವಿಸ್ತರಣೆ ಆಗಿದೆ ಈ ಒಂದು ಕಾರ್ಯಕ್ರಮ. ನಮ್ಮ ಕಾರ್ಯಕ್ರಮ ಅಂತ ಹೇಳಬೇಕು ಅಂತ ಹೇಳಿದ್ರೆ ಜಿಲ್ಲಾ ಫ್ಲೋರಸಿಸ್ ಕಾರ್ಯಕ್ರಮ ಅಂತ ಹೇಳ್ಬೋದು, ಇಲ್ಲಾಂತ ಹೇಳಿದ್ರೆ ನಿಯಂತ್ರಣ ಹಾಗೂ ತಡೆಗಟ್ಟುವ ಕಾರ್ಯಕ್ರಮ, ಫ್ಲೋರಸಿಸ್ ನಿಯಂತ್ರಣ ಹಾಗೂ ತಡೆಗಟ್ಟುವ ಕಾರ್ಯಕ್ರಮ ಅಂತ ಹೇಳ್ಬೋದು. ಇದುವರೆಗೂ ನಮಗೆ ತಿಳಿದುವಂತ ಇದರಲ್ಲಿ ರಿಸರ್ಚ್ ಪ್ರಕಾರ 19 ಜಿಲ್ಲೆಗಳು ಅಂದ್ರೆ ಕರ್ನಾಟಕದಲ್ಲಿ 19 ಜಿಲ್ಲೆಗಳಲ್ಲಿ ನಾವು ನೋಡಬಹುದು, ಅಂದ್ರೆ ಫ್ಲೋರೈಡ್ ಹೆಚ್ಚಾಗಿ ಕಾಣಿರುವಂತಹ ನೀರಿನಲ್ಲಿ ಹೆಚ್ಚಾಗಿ ಕಂಡು ಬಂದಿರುವಂತ ಜಾಗಗಳು ಅಂತ ಹೇಳ್ಬೋದು. ಹಾಗಾಗಿ 19 ಜಿಲ್ಲೆಯಲ್ಲಿ ಪ್ರಕಾರವಾಗಿ ನಾವು ಈ ಕಾರ್ಯಕ್ರಮಗಳನ್ನ ನಡ್ಸ್ಕೊಂಡು ಹೋಗ್ತಾ ಇದ್ವಿ. ಮುಂದೆ ಅದು ಜಾಸ್ತಿ ಆಗುವಂತ ಒಂದು ಮಾಹಿತಿ ಇದೆ. ಬಟ್ ಈ ಇದುವರೆಗೂ 19 ಜಿಲ್ಲೆಯಲ್ಲಿ ನಮ್ಮ ಕಾರ್ಯಕ್ರಮ ಮುಂದುವರಿಸ್ಕೊಂಡು ಹೋಗ್ತಾ ಇದೆ. ಇದನ್ನ ಬಿಟ್ರೆ ಕರ್ನಾಟಕ ಅನ್ನೋದು ಬಿಟ್ರೆ ದೇಶಾದ್ಯಂತ ಏಷ್ಯಾ ಮಟ್ಟದಲ್ಲಿ ನಮ್ಮದು ಒಂದು ಉನ್ನತ ಸ್ಥಾನದಲ್ಲಿದೆ ಈ ಫ್ಲೋರೈಡ್ ಅಂಶ. ಉನ್ನತ ಸ್ಥಾನ ಅಂದ್ರೆ ಏಷ್ಯಾದಲ್ಲಿ ಚೈನಾ, ಪಾಕಿಸ್ತಾನ, ಅಫ್ಘಾನಿಸ್ತಾನ ಅಂತ ಏನಿದೆ ಅದರಲ್ಲಿ ಇಂಡಿಯಾ ಒಂದು ಒಳ್ಳೆಯ ಫ್ಲೋರೈಡ್ ರಿಚ್ ಆಗಿರುವಂತಹ ಜಾಗ. ಯಾಕಂದ್ರೆ ನಮ್ಮಲ್ಲಿ ಜಾಸ್ತಿ ಗ್ರೌಂಡ್ ಲೆವೆಲ್ ವಾಟರ್ ಅಂದ್ರೆ ಬೋರ್ ನೀರನ್ನ ಅಳವಡಿಕೆ ಮಾಡಿಕೊಂಡು ನೀರಿನ ಒಂದು ಉಪಯೋಗವನ್ನ ಮಾಡ್ತಾ ಇರೋದ್ರಿಂದ ಪ್ರತಿಯೊಬ್ಬರಿಗೂ ನೀರಿನ ಅವಶ್ಯಕತೆ ಜಾಸ್ತಿ ಇರೋದ್ರಿಂದ ಈ ಸರ್ಫೇಸ್ ವಾಟರ್ ಅಂತ ಹೇಳ್ತೀವಿ ಅಂದ್ರೆ ಹೊರಗಡೆ ನೆಲದ ಒಂದು 10 ಅಡಿ ಮೇಲೆ ಬರುವಂತಹ ನೀರು ಅಂದ್ರೆ ಈ ಕೆರೆ, ಕಟ್ಟೆ, ನದಿ ಆ ತರದ್ದು ತುಂಬಾ ಕಮ್ಮಿ ಇದೆ ನಮ್ಮ ಜಾಗದಲ್ಲಿ. ಸೊ ಯಾವಾಗ ಕಮ್ಮಿ ಆಗ್ತಾ ಬರುತ್ತೋ ಆಗ ಭೂಮಿಯ ಒಂದು ತಳಮಟ್ಟದಲ್ಲಿ ನಮಗೆ ನೀರು ಸಿಗುವಂತಹ ಒಂದು ಇದಿರುತ್ತೆ. ನಮ್ಮ ಅವಶ್ಯಕತೆಗಿಂತ ಜಾಸ್ತಿ ಬಳಕೆ ಮಾಡೋದ್ರಿಂದ ಏನಾಗಿದೆ, ನೀರು ತಳಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅಂದ್ರೆ ಬೋರ್ ಲೆವೆಲ್ಗೆ ಹೋಗಿದೆ. ಆ ಬೋರ್ನಿಂದ ನಾವು ನೀರನ್ನ ಹೊರತೆಗೆದು ನಾವು ಉಪಯೋಗ ಮಾಡುವಂತದ್ದು ವಾಡಿಕೆ ಆಗಿದೆ. ಆ ವಾಡಿಕೆಯಿಂದ ಏನಾಗಿದೆ ಅಂತ ಹೇಳಿದ್ರೆ ಇವಾಗ ಇಲ್ಲಿರುವಂತಹ ಒಂದು ನಿಧಿನ ಕಂಡಿಡದಷ್ಟು ಏನಾಗ್ತಾ ಇದೆ, ಆ ನಿಧಿಯಲ್ಲಿ ಕೆಲವೊಂದು ಕಲ್ಮಶಗಳು ಆಚೆ ಬರ್ತಾ ಇದೆ. ಅಂದ್ರೆ ನಿಧಿ ಅನ್ನೋದು ನಮ್ಮಲ್ಲಿ ಏನಾಗಿದೆ ಅಂದ್ರೆ ನಮಗೆ ಬೇಕಾಗಿರುವಂತ ನೀರು ನಿಧಿಯಾಗಿ ಸೇರ್ಕೊಂಡ್ಬಿಟ್ಟಿದೆ ನಮ್ಮ ಜೀವನದಲ್ಲಿ. ನೀರಿಲ್ಲ ಅಂತ ಹೇಳಿದ್ರೆ ದಿನಬಳಕೆ ವಸ್ತುಗಳಲ್ಲಿ ತೊಳೆಯೋದಕ್ಕಾಗ್ಲಿ, ಯಾವುದೇ ದಿನ ಸ್ನಾನಕ್ಕಾಗ್ಲಿ, ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಇಷ್ಟು ಲೀಟರ್ ನೀರು ಕುಡಿಬೇಕು ಅಂತ ಹೇಳ್ತಾರೆ, ಅದನ್ನ ಸೇವನೆ ಮಾಡಕ್ಕಾಗ್ಲಿ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ನೀರಿನ ಒಂದು ಅವಶ್ಯಕತೆ ಇಷ್ಟಾಗಿರೋದ್ರಿಂದ ಏನಾಗುತ್ತೆ, ಸರ್ಫೇಸ್ ವಾಟರ್ ಅಂದ್ರೆ ಹೊರಗಡೆ ಪ್ರಪಂಚಕ್ಕೆ ಕಾಣಿಸುವಂತ ಕೆರೆ, ಕಟ್ಟೆಗಳು, ಡ್ಯಾಮ್ಗಳು ಎಲ್ಲ ಖಾಲಿ ಹಾಕ್ತಿರೋದ್ರಿಂದ ಏನಾಗಿದೆ, ಒಳಗಡೆ ಇರುವಂತಹ ನೀರು ತುಂಬಾ ಒಳಗಡೆ ಹೋಗಿ ಅದು ಬತ್ತೋಗುವಂತ ಸ್ಥಿತಿಯಲ್ಲಿದೆ. ಆ ಬತ್ತೋಗಿರೋ ನೀರನ್ನ ತೆಗೆದು ನಾವು ಏನ್ ತಗೊಳ್ತೀವಿ ಅವಾಗ ನಮಗೆ ಸಿಗುವಂತಹ ಕಲ್ಮಶಗಳು ಅಂದ್ರೆ ಅದರ ಜೊತೆ ಬರುವಂತ ಆರ್ಸೆನಿಕ್ ಆಗಿರ್ಬೋದು, ಬೋರಾನ್ ಆಗಿರ್ಬೋದು, ಫ್ಲೋರಿನ್ ಆಗಿರ್ಬೋದು, ಈ ಎಲ್ಲ ಏನು ಅಂತ ಹೇಳಿದ್ರೆ ನಮ್ಮ ಒಂದು ಕೆಮಿಕಲ್ ಟರ್ಮ್ ಅಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಇವೆಲ್ಲ ಪಿ ಬ್ಲಾಕ್ಸ್ ಅಲ್ಲಿ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಅಂದ್ರೆ ಇದೆಲ್ಲ ಯಾವ ತರ ಇರುತ್ತೆ ಅಂದ್ರೆ ನೋಡೋದಕ್ಕೆ ಕಾಣೋದಕ್ಕೆ ಅದೆಲ್ಲ ಕಣ್ಣಿಗೆ ಕಾಣದಿರೋ ಹಾಗೆ ಯಾವ್ದ್ರಲ್ಲಾದ್ರೂ ಮಿಕ್ಸ್ ಆಗಿ ಬರುವಂತದ್ದು, ಅದು ಕುಡಿತಾ ಇದ್ರೆ ನಮ್ಗೆ ಇದ್ರಲ್ಲಿ ಏನು ಇಲ್ಲ ಅಂತ ಅನ್ಸೋದು, ಆ ತರ ನಡೀತಾ ಇರುತ್ತೆ. ಬಟ್ ಒಳಗೆ ಹೋದ ಮೇಲೆ ಅದರ ಒಂದು ಪ್ರಭಾವದಿಂದ ನಮ್ಗೆ ತುಂಬಾ ಸಾಕಷ್ಟು ತೊಂದರೆಗಳಾಗುವಂತ
1: ಸಾಮಾನ್ಯವಾದ
2: ಹೌದು ಯಾವ್ದೇ ಆಗ್ಲಿ, ಇವಾಗ ಬ್ರೋಮಿನ್ ಆಗ್ಲಿ ಕ್ಲೋರಿನ್ ಆಗ್ಲಿ ಎಲ್ಲ ಕೂಡ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಒಂದು ಕಾಂಪೌಂಡ್ ಅಲ್ಲಿ ಮಾಡಿದಾಗ ನಮ್ಗೆ ಸಿಗುವಂತದ್ದು ಪೌಡ್ರು. ಬಟ್ ನಮ್ಮ ಫ್ಲೋರಿನ್ ನಾವು ಏನು ಒಂದು ನಾವು ಹೇಳ್ತೀವಿ ಅದು ಕಂಪ್ಲೀಟ್ ಆಗಿ ನಮ್ಗೆ ಕಣ್ಣಿಗೆ ಕಾಣಿಸ ಪಾರದರ್ಶಕವಾಗಿರುತ್ತೆ. ನೀರಿನಲ್ಲಿ ಯಥೇಚ್ಛವಾಗಿ ಮಿಕ್ಸ್ ಆಗುವಂತಹ ವಸ್ತು ಇದು. ನಮ್ಮ ಸೈನ್ಸ್ ಟರ್ಮ್ ಅಲ್ಲಿ H2 ಅಂತ ಹೇಳ್ತೀವಿ, ಆ H2ಗೆ ಈ ಫ್ಲೋರಿನ್ F2 ಬೇಗ ಮಿಕ್ಸ್ ಆಗುತ್ತೆ. ಕಾಂಬಿನೇಷನ್ ಆಫ್ H2 ಅಂಡ್ F2 ಅಂದ್ರೆ ತುಂಬ ಬೇಗ ಕಂಬೈನ್ ಆಗುತ್ತೆ. ಕಂಬೈನ್ ಆಗಿದ ತಕ್ಷಣ ಅದು H2O ಆಗಿ ಆಚೆ ಬರುತ್ತೆ, ಆಕ್ಸಿಜನ್ ಮಿಕ್ಸ್ ಆಗಿ. ಫ್ಲೋರಿನ್ ಏನಾಗುತ್ತೆ, ಹಾರ್ಡ್ ಸಬ್ಸ್ಟೆನ್ಸ್ ಅಲ್ಲಿ ಅಲ್ಲೇ ಬಚ್ಚಿಟ್ಕೊಂಡು ಹೊರಗೆ ಬಂದ ಮೇಲೆ ನಮಗೆ ಸಾಕಷ್ಟು ತೊಂದರೆಗಳನ್ನ ನಾವು ಫೇಸ್ ಮಾಡ್ತೀವಿ. ಆ ಸಾಕಷ್ಟು ತೊಂದರೆಗಳಲ್ಲಿ ಮೇನ್ ಇರೋಂತಹ ತೊಂದರೆ ಏನು ಅಂದ್ರೆ ಫ್ಲೋರೋಸಿಸ್, ಫ್ಲೋರೈಡ್ ಇಂದ ಬರುವಂತಹ ಒಂದು ತೊಂದರೆ. ಇದು ನಾವು ಕಾಯಿಲೆ ಅನ್ನೋದಕ್ಕಿಂತ ತೊಂದರೆ ಅಂತ ಹೇಳ್ಬೋದು. ಈ ತೊಂದರೆಯಲ್ಲಿ ಹೇಗಿರುತ್ತೆ ಅಂದ್ರೆ, ಸತತವಾಗಿ ದೀರ್ಘಕಾಲದವರೆಗೆ ನಾವು ಸೇವನೆ ಮಾಡ್ತಾ ಇರುವಂತ ನೀರಿಂದ ನಮಗೆ ದಂತ ಫ್ಲೋರೋಸಿಸ್ ಆಗ್ಲಿ ಮೂಳೆಗಳ ಫ್ಲೋರೋಸಿಸ್ ಆಗ್ಲಿ ಬರುವಂತಹ ಚಾನ್ಸಸ್ ಜಾಸ್ತಿ ಇದೆ. ಈ ದಂತ ಮತ್ತೆ ಮೂಳೆ ಒಂದ್ ಸಾರಿ ಬಂತು ಅಂತ ಹೇಳಿದ್ರೆ ಅದನ್ನ ರೀಸೈಕಲ್ ಮಾಡೋದಕ್ಕೆ ಆಗಲ್ಲ, ಅಂದ್ರೆ ಯಾವ್ದೇ ತರ ರಿಪೇರ್ ಮಾಡೋದಕ್ಕೆ ಆಗಲ್ಲ. ರಿಪೇರ್ ಮಾಡೋದಕ್ಕೆ ತಗೊಂಡ್ರು ಕೂಡ ಸಮ್ ರೆಡಿಕಲ್ಸ್ ಅಂದ್ರೆ ನಾವು ಡೆಂಟಲ್ ಫ್ಲೋರೋಸಿಸ್ ಅಲ್ಲಿ ದಂತದ ಮೇಲಿರುವಂತಹ ಕರೆಗಳನ್ನ ತೆಗೆಸಿ ಕ್ರೀಪಿಂಗ್ ಅಂತ ಹೇಳ್ತಾರೆ, ತೆಗೆಸಿ ವರ್ನರ್ ಅಂತ ಹೇಳ್ತಾರೆ ಅಂದ್ರೆ ಅದನ್ನ ನೀಟಿಗೆ ನೀಟ್ ಕಲರ್

0: ಶೇವ್ ತರ ಮಾಡಿ ಕ್ಲೀನ್ ಮಾಡ್ತೀವಿ, ಬಟ್ ಅದ ರಿಪೀಟ್ ಏನಾಗುತ್ತೆ, 2-3 ತಿಂಗಳಿಗೆ ಮತ್ತೆ ಅದ ರಿಪೀಟ್ ಬಂದ್ಬಿಡುತ್ತೆ. ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಆ ಫ್ಲೋರೈಡ್ ಅನ್ನೋದು ಯಾವುದೇ ಒಂದು ವಸ್ತು ಮೇಲೆ ಕುತ್ಕೊಳ್ಳೋದಾಗ್ಲಿ, ಆ ವಸ್ತುನ ಹಾಳು ಮಾಡೋದಾಗ್ಲಿ ಮಾಡಲ್ಲ, ಇದು ಕಂಪ್ಲೀಟ್ ಬಾಡಿಯಲ್ಲಿ ಅದು ಅಬ್ಸಾರ್ಬ್ ಆಗ್ಬಿಡುತ್ತೆ. ಯಾವಾಗ ಅದು ಅಬ್ಸಾರ್ಬ್ ಆಗುತ್ತೆ ಅವಾಗ ನೀವು ಎಷ್ಟೇ ಟ್ರೀಟ್ಮೆಂಟ್ ಕೊಡ್ತಾ ಇರಲಿ, ರಿಪೀಟೆಡ್ ಅದು ಡ್ಯಾಮೇಜ್ ಮಾಡ್ತಾನೆ ಇರುತ್ತೆ. ಆ ಡ್ಯಾಮೇಜ್ ಜೊತೆಗೆ ಈ ನಾವೇನು ಪ್ರೊಸೆಸ್ ಹೇಳ್ತೀವಿ ಟ್ರೀಟ್ಮೆಂಟ್ ತಗೋಬೇಕು ಡೆಂಟಲ್ ಇದರಲ್ಲಿ ಅಂತೇಳಿ, ಆ ಪ್ರೋಸೆಸ್ ಆದ ಮೇಲೆ ಕಂಪ್ಲೀಟ್ ನಮ್ಮ ಏನು ಹಲ್ಲುಗಳ ಒಂದು ಜೋಡಣೆ ಏನಿದೆ ಅದು ಅಲಗಾಡಕ್ ಶುರುವಾಗುತ್ತೆ. ಯಾವುದೇ ತರ ಗಟ್ಟಿ ಪದಾರ್ಥ ನುಂಗಕ್ಕಾಗಲ್ಲ, ಬಿಸಿ ಪದಾರ್ಥ ತಣ್ಣು ಪದಾರ್ಥ ಎಲ್ಲದಕ್ಕೂ ನಾವು ಸೆನ್ಸಿಟಿವ್ ಆಗ್ಬಿಡ್ತೀವಿ. ಸೊ ಇದಿದ್ದು ನಾವು ಅದನ್ನ ಕಮ್ಮಿ ಮಾಡ್ಕೊಳ್ಳೋದು ಹೇಗೆ ಅಂದ್ರೆ, ನ್ಯೂಟ್ರಿಷನಲಿ ಕಮ್ಮಿ ಮಾಡ್ಕೋಬೇಕು, ಇಲ್ಲ ಸಪ್ಲಿಮೆಂಟಲಿ ಕಮ್ಮಿ ಮಾಡ್ಕೋಬೇಕು. ಅದಕ್ಕೆ ಯಾವುದೇ ತರ ರಿಪ್ಲೇಸ್ಮೆಂಟ್ಸ್ ಇಲ್ಲ. ಒಂದ್ಸರಿ ಆಪರೇಷನ್ ಮಾಡ್ಸ್ಕೊಂಡ್ರೆ ಸರಿ ಹೋಗ್ಬಿಡುತ್ತೆ, ಇಲ್ಲ ಅದನ್ನ ಕ್ಲೀನ್ ಮಾಡ್ಸ್ಕೊಂಡ್ರೆ ಸರಿ ಹೋಗುತ್ತೆ. ನಮ್ಮ ದೇಹದಲ್ಲಿ ದೇಹದಲ್ಲಿ ಅನ್ನೋದಕ್ಕಿಂತ ನರಗಳಲ್ಲಿ ಸೇರ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ಪ್ರತಿ ಸರಿ ನೀವು ಕ್ಲೀನ್ ಮಾಡಿಸಿದಾಗ ಆ ನರಗಳಿಂದ ಮತ್ತಷ್ಟು ಕರೆ ಜಾಸ್ತಿ ಆಗುತ್ತೆ. ಮತ್ತೆ ಕೆಲವೊಂದು ಕಡೆ ಏನಾಗಿದೆ ಅಂತ ಹೇಳಿದ್ರೆ, ಕಾಲುಗಳು ಅಂದ್ರೆ ಮೂಳೆಗಳಲ್ಲಿ ಏನಾದ್ರು ಡ್ಯಾಮೇಜ್ ಆಗಿದ್ದಲ್ಲಿ ಅದರ ಒಂದು ಆಪರೇಷನ್ಸ್ ಮಾಡುವಂತ ಪರಿಗಣನ ಇದೆ. ಸೊ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿನ ಒಂದು ಇದು ಆ ಟೈಮ್ಗೆ ಅದು ಟೈಟ್ ಅಂತ ಬರುತ್ತೆ. ಅಂದ್ರೆ ಒಂದು ಸ್ಕ್ರೂ ಹಾಕಿ ಮಾಡಿ ಅವರು ಸ್ವಲ್ಪ ಬಾಗಿರುವಂತ ಕಾಲುಗಳನ್ನ ಕೈಗಳನ್ನ ಸ್ಟ್ರೈಟ್ ಮಾಡಿ ಇಡ್ತಾರೆ. ಅದೇ ಸ್ವಲ್ಪ ದಿನ ಅದೇ ಫ್ಲೋರೈಡ್ ನೀರ್ನ ಕುಡಿತಾ ಇದ್ದಲ್ಲಿ ಅದು ಮತ್ತಷ್ಟು ಬಾಗೋದಕ್ಕಿಂತ ಕಟ್ ಆಗ್ಬಿಡುತ್ತೆ. ಸೊ ತುಂಬಾ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕರೆಕ್ಷನ್ಸ್ ಅನ್ನೋದಕ್ಕಿಂತ ಮಾಡಿಸ್ಕೊಳ್ಳೋದಕ್ಕಿಂತ ಸುಮ್ಮನೆ ಇರೋದ್ ಬೆಟರು. ನಾವು ತಡ್ಕೊಂಡಾದ್ರೂ ಇರ್ತೀವಿ, ಮಾಡಿಸ್ಕೊಂಡು ಕಂಪ್ಲೀಟ್ ಕಾಲ್ ಕೈ ಮುರಿದೋದ್ರೆ ನಮ್ಗಿನ್ನ ಕಷ್ಟ ಅನ್ನೋ ಸ್ಥಿತಿಯಲ್ಲಿದ್ದಾರೆ ಜನ. ಸೊ ನಮ್ಮ ಕೋಲಾರ ಜಿಲ್ಲೆ ಅಂತ ತಗೊಂಡ್ರೆ ದಂತ ಸ್ವಲ್ಪ ಜಾಸ್ತಿನೇ ಇದೆ ಮಕ್ಕಳಲ್ಲಿ. ಡೆಂಗಿ ಫ್ಲೋರೋಸಿಸ್, ಹಲ್ಲ ದಂತದ ಮೇಲೆ ಇರುವಂತ ಫ್ಲೋರೋಸಿಸ್ ತೊಂದರೆಗಳು ಜಾಸ್ತಿ ಇದೆ ಮಕ್ಕಳಲ್ಲಿ. ಅದು 6-10 ವರ್ಷದ ಮಕ್ಕಳಲ್ಲಿ ಇನ್ನ ಜಾಸ್ತಿ ಕಾಣಿಸ್ತಾ ಇದೆ. ಈ ಮೂಳೆಗಳ ಫ್ಲೋರೋಸಿಸ್ ಅಪರೂಪದಲ್ಲಿ ಅಪರೂಪವಾಗಿ ಅವರು ಸತತವಾಗಿ ಅದೇ ಬೋರ್ವೆಲ್ ನೀರನ್ನ ಕುಡಿತಾ, ಯಾವುದೇ ಕಾರಣಕ್ಕೂ ಅವರು ನಾವು ಫಿಲ್ಟರ್ ನೀರನ್ನ ಕುಡಿಯೋಲ್ಲ, ನಮ್ಗೆ ಫಿಲ್ಟರ್ ನೀರ್ ಆಗಲ್ಲ ಅನ್ನೋರ್ಗೆ ಕಂಪಲ್ಸರಿ ಇದು ಒಂದು ತೊಂದರೆ ಬಾಧಿಸುತ್ತೆ. ಇನ್ನು ಅದನ್ನ ಬಿಟ್ಟು ಎರಡೂ ಬಿಟ್ಟು ಇನ್ನೊಂದು ಅಂತ ಹೇಳಿದ್ರೆ, ಇತರೆ ಅಂಗಾಂಗಗಳ ಫ್ಲೋರೋಸಿಸ್ ಅಂದ್ರೆ ಬೇರೆ ಅಂಗಾಂಗಗಳ ಮೇಲೆ ಇದು ತೊಂದರೆ ಬಿಡುತ್ತೆ. ಅಂದ್ರೆ ಕೆಲವೊಬ್ಬರಿಗೆ ಕಿಡ್ನಿ ಮೇಲೆ ತೊಂದರೆ, ಕಿಡ್ನಿ ಸರಿಯಾಗಿ ಫಂಕ್ಷನ್ ಆಗ್ದಿರಾ ಡಯಾಲಿಸಿಸ್ ವರ್ಗೂ ಹೋಗ್ತಾರೆ. ಕೆಲವೊಬ್ಬರಿಗೆ ಹೊಟ್ಟೆಯಲ್ಲಿ ತುಂಬಾ ತೊಂದರೆಗಳ ಅನುಭವಿಸಿ ಅಲ್ಸರ್ಸ್ ಎಲ್ಲ ಆಗಿ ಹುಣ್ಣಾಗಿ ತುಂಬಾ ಒದ್ದಾಡ್ತಾರೆ. ತುಂಬಾ ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ನಡುವೆ ಕಾಣಿಸ್ಕೊಳ್ತಾ ಇರುವಂತ ಬಂಜೆತನ. ಪ್ರತಿ ಹಳ್ಳಿಯಲ್ಲೂ ನಾವು ಪರೀಕ್ಷೆ
1: ಮಾಡಬೇಕು. ಪುರುಷರಲ್ಲೂ ಸಮೇತ ಇದೆ ಕೆಲವು.
0: ಹೌದು, ಬಟ್ ಜನ ಬ್ಲೇಮ್ ಮಾಡೋದು ಮಹಿಳೆಯ ಮೇಲೆ. ಬಂಜೆ ಅಂದ ತಕ್ಷಣ ಫಸ್ಟ್ ಪಾಯಿಂಟ್ ಔಟ್ ಮಾಡೋದು ಹೆಣ್ಣಿಗೆ ಲಾಯಕ್ಕಿಲ್ಲ ಅಂತ ಹೇಳಿ. ಆದ್ರೆ ಇಲ್ಲಿ ಏನಾಗುತ್ತೆ, ಈ ಫ್ಲೋರೈಡ್ ಇರೋದ್ರಿಂದ ತೊಂದರೆ ಏನಾಗುತ್ತೆ ಅಂದ್ರೆ, ಆ ಫ್ಲೋರೈಡ್ ನಿನ್ನ ಕುಡಿದಾಗ ಆ ವೀರಾಣುಗಳಾಗ್ಲಿ ಅಂಡಾಶಯದ ಮೇಲೆ ಆಗ್ಲಿ ತುಂಬಾ ಪ್ರಭಾವ ಬೀಳುತ್ತೆ. ಅಂಡಾಶಯದ ಒಂದು ಶೆಲ್ ಅಂತ ಏನ್ ಹೇಳ್ತೀವೋ, ಔಟರ್ ಶೆಲ್ ಅಂತ ಹೇಳಿ, ಅದು ವೀಕ್ ಮಾಡ್ಬಿಡುತ್ತೆ. ವೀರಾಣುಗಳ ಒಂದು ಮೂಮೆಂಟ್ ಅಂತ ಏನಿರುತ್ತೆ ಅದನ್ನ ಡೌನ್ ಮಾಡುತ್ತೆ. ಸೊ ಹಾಗಾಗಿ ಅವ್ರಿಗೆ ಬಂಜೆತನ ಕಾಡುವಂತ ಚಾನ್ಸಸ್ ಜಾಸ್ತಿ ಇದೆ. ನಾವು ಹಳ್ಳಿಗಳಲ್ಲಿ ಹೋದಾಗ ಅವ್ರಿಗೆ ತುಂಬಾ ವಯಸ್ಸಾಗ್ಬಿಟ್ಟಿರುತ್ತೆ. ಆಲ್ಮೋಸ್ಟ್ ಒಂದು ಅವರ ಸಂಸಾರ ಜೀವನದಲ್ಲಿ 30 ವರ್ಷ ಕಂಪ್ಲೀಟ್ ಮಾಡಿರ್ತಾರೆ. ಅವ್ರಿಗೆ ಒಂದು 60 ವರ್ಷ ಯಜಮಾನರಿಗೆ ಹೆಂಡತಿ ಒಂದು 50 ವರ್ಷ ಇರುತ್ತೆ. ಕೇಳಿದಾಗ ಇಲ್ಲಮ್ಮ ನಾವು ಮಕ್ಕಳಿಲ್ಲ ಅಂತಾರೆ. ಒಂಥರ ಬಾಧೆ ಏನು ಅಂತ ಹೇಳಿದ್ರೆ, ಅವ್ರಿಗೆ ಗೊತ್ತಿಲ್ದಿರಾನೆ ಅವರನ್ನ ಈ ತರ ಒಂದು ಬಾಧೆಗೆ ತಂದಿರುವಂತಹ ಈ ಫ್ಲೋರೈಡ್ ಕೂಡ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಇದು ಕೂಡ ಒಂದು ಮೂಲ ಕಾರಣ. ಇದರ ಜೊತೆಗೆ ತುಂಬಾ ಜನ ಏನಾಗಿದೆ ಅಂತ ಹೇಳಿದ್ರೆ, ಈ ತರ ನೀರನ್ನ ಕುಡಿದು ರಕ್ತಹೀನತೆಗೆ ತುಂಬಾ ತುತ್ತಾಗ್ತಿದ್ದಾರೆ. ಈ ರಕ್ತಹೀನತೆ ಹೇಗಿರುತ್ತೆ ಅಂದ್ರೆ, ಇಟ್ಸ್ ಅ ಸಡನ್ ಡೆತ್. ಸಡನ್ ಡೆತ್ ಅನ್ನೋದಕ್ಕಿಂತ ಲಿಟ್ ಬಿಟ್ ಸ್ಲೋ ಪಾಯ್ಸನಿಂಗ್ ಅಂತ. ಅಂದ್ರೆ ಕುಡಿತಾ ಕುಡಿತಾ ಇದ್ದಕ್ಕಿದ್ದ ಹಾಗೆ ಅದು 10 ಗ್ರಾಮ್ ಇದ್ದಿದ್ದು 7 ಗ್ರಾಮ್ಗೆ, 7 ಗ್ರಾಮ್ ಇದ್ದು 2 ಗ್ರಾಮ್ಗೆ, ಆತರ ಇಳಿದು ಸಡನ್ ಆಗಿ ಮನುಷ್ಯ ಸತ್ತೋಗುವಂತ ಚಾನ್ಸಸ್ ಜಾಸ್ತಿ ಇದೆ. ಹಾಗಾಗಿ ಅದನ್ನ ಪರೀಕ್ಷೆ ಮಾಡಿಸ್ಕೊತಾ ಇರ್ಬೇಕು. ಅದರಲ್ಲೂ ಜಾಸ್ತಿ ಈ ಗರ್ಭಿಣಿಯರಲ್ಲಿ ತುಂಬಾ ಕಾಣುವಂತಹದ್ದು ಇದು ರಕ್ತಹೀನತೆ. ಯಾಕಂದ್ರೆ ಒಂದು ಜೀವ ಅದಷ್ಟೇ ಪ್ರಾಣ ಹೋಗ್ತಾ ಇದೆ ಅಂದ್ರೆ ಅದೊಂದು ಅರ್ಥ ಇರುತ್ತೆ. ಅದ್ರೊಳಗೊಂದು ಜೀವ ಹೋಗಿದೆ ಯಾವ್ದೊಂದು ಚಿಕ್ಕ ಕಾರಣಕ್ಕೆ ಅಂತ ಹೇಳಿದಾಗ, ಅದರ ಸುರಕ್ಷತೆ ನಾವು ಕಾಪಾಡ್ಕೊಳ್ಳೋದ್ರಿಂದ ಏನ್ ಮಾಡ್ಬೇಕು, ಇಬ್ಬರ ಒಂದು ಯೂರಿನ್ ಟೆಸ್ಟ್ ಆಗ್ಲಿ ಬ್ಲಡ್ ಟೆಸ್ಟ್ ಆಗ್ಲಿ ಕಂಪಲ್ಸರಿ ಯಾಕೆ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಒಂದು ಫ್ಲೋರೈಡ್ ಇಂದ ಹೆಣ್ಣು ಮಗುಗಾಗ್ಲಿ ಅದ್ರೊಳಗಿರುವಂತ ಒಂದು ಸಣ್ಣ ಜೀವಕ್ಕಾಗ್ಲಿ ತೊಂದರೆ ಆಗಬಾರದು ಅಂತ ಹೇಳಿ ನಾವೇನ್ ಮಾಡ್ತೀವಿ, ಪ್ರತಿ ತಿಂಗಳ ಒಂದು PMSME ಅಂತ ಮಾಡುವಾಗ ಆ ಮಕ್ಕಳಲ್ಲಿ ಏನ್ ತೊಂದರೆ ಇದೆ, ಫ್ಲೋರೈಡ್ ಇಂದ ಏನಾದ್ರು ತೊಂದರೆ ಆಗ್ತಿದೆ ಅಂತ ಹೇಳಿ ಪರೀಕ್ಷೆ ಮಾಡ್ತಿರ್ತೀವಿ, ಅದರ ಒಂದು ಮಾಹಿತಿ ಕೊಡ್ತೀವಿ. ಸೊ ಎಲ್ಲದಕ್ಕೂ ಒಂದು ಕಾರಣ ಏನು ಅಂತ ಹೇಳಿದ್ರೆ, ಫ್ಲೋರೈಡ್ ಹೆಚ್ಚಾಗಿದ್ದಲ್ಲಿ ಈ ತರ ತೊಂದರೆ ಆಗತ್ತೆ ಅಂತ ಹೇಳಿ. ಆ ತೊಂದರೆ ಆಗಬಾರ್ದು ಅಂತ ಹೇಳಿದ್ರೆ ನಾವು ಪಾಠಿಸಬೇಕಾಗಿರುವಂತ ಒಂದು ಕ್ರಮಗಳೇನು ಅಂದ್ರೆ, ಹೆಚ್ಚು ಹೆಚ್ಚು ಕ್ಯಾಲ್ಸಿಯಂ ಇರುವಂತ ಪದಾರ್ಥಗಳನ್ನ ಸೇವನೆ ಮಾಡಬೇಕು ಆಹಾರ ಪದ್ಧತಿಯಲ್ಲಿ. ಇಲ್ಲ ಕ್ಯಾಲ್ಸಿಯಂ ನನಗೆ ಆಗ್ತಿಲ್ಲ, ಒಬ್ಬೊಬ್ಬರಿಗೆ ಹೇಳುವಂತ ವಾಡಿಕೆ ಇರುತ್ತೆ, ನನಗೆ ಹಾಲು ಕುಡಿದ್ರೆ ಆಗಲ್ಲ, ಮಜ್ಜಿಗೆ ಕುಡಿದ್ರೆ ಶೀತ, ನಾನು ಅದು ತಿನ್ನಲ್ಲ ಇದು ತಿನ್ನಲ್ಲ. ಸೊ ಅವ್ರೇನ್ ಮಾಡ್ಬೇಕು, ಸಪ್ಲಿಮೆಂಟ್ಸ್, ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್, ಇಲ್ಲ ಮಲ್ಟಿವಿಟಮಿನ್ ಸಪ್ಲಿಮೆಂಟ್ಸ್, ವಿಟಮಿನ್ ಸಿ ರಿಚ್ ಸಪ್ಲಿಮೆಂಟ್ಸ್ ನ ತಗೊಳ್ಳೋದು ಒಳ್ಳೇದು. ನಮಗೆ ಹೊರಗಡೆಯಿಂದ ಸೇರ್ತಾ ಇಲ್ಲ ಅಂದಾಗ ಈ ತರ ಬೇರೆ ಸಪರೇಟ್ ಆಗಿ ತಗೋಬೇಕು. ಇಲ್ಲ ಅದರ ಬಿಟ್ಟು ಹಾಲು, ಹಾಲಿನ ಪದಾರ್ಥಗಳು, ನುಗ್ಗೆ ಸೊಪ್ಪು ಯಥೇಚ್ಛವಾಗಿ ಕ್ಯಾಲ್ಸಿಯಂ ಇರುತ್ತೆ. ಅದರ ಜೊತೆಗೆ ವಿಟಮಿನ್ ಸಿ ಹೆಚ್ಚಾಗಿರುವಂತಹ ಪದಾರ್ಥಗಳು ಅಂದ್ರೆ ಹುಳಿ ಪದಾರ್ಥಗಳು, ನಿಂಬೆ ಹುಳಿ ಆಗಿರ್ಬೋದು, ಹುಣಸೆ ಹುಳಿ ಆಗಿರ್ಬೋದು, ದಾಳಿಂಬೆ ಸರಿ ಆರೆಂಜ್ ಆಗಿರ್ಬೋದು, ದಾಳಿಂಬೆ ಇದಾಗಿರ್ಬೋದು, ಸೇಬೆಕಾಯಿ, ಪ್ರತಿಯೊಂದು ಒಳ್ಳೆ ವಿಟಮಿನ್ ಸಿ ರಿಚ್ ಫುಡ್ ಆಗಿರೋದ್ರಿಂದ ತುಂಬಾ ಒಳ್ಳೇದು. ಅದರ ಜೊತೆಗೆ ಆಂಟಿ ಆಕ್ಸಿಡೆಂಟ್ಸ್, ನಾವು ದಿನ ಬಳಕೆಯಲ್ಲಿ ಮಾಡುವಂತ ಈರುಳ್ಳಿ ಆಗ್ಲಿ, ಬೆಳ್ಳುಳ್ಳಿ ಆಗ್ಲಿ, ಶುಂಠಿ ಆಗ್ಲಿ, ಇವೆಲ್ಲ ಒಳ್ಳೆ ಆಂಟಿ ಆಕ್ಸಿಡೆಂಟ್ಸ್. ತುಂಬಾ ಜನ ಅದನ್ನ ಬಳಕೆಯನ್ನ ಮಾಡೋದೇ ಇಲ್ಲ ಜೀವನದಲ್ಲಿ, ನನಗೆ ಅದು ಇಷ್ಟ ಆಗಲ್ಲ, ಅದು ಸ್ಮೆಲ್ ಆಗಲ್ಲ ಅಂತೇಳಿ ಬಿಟ್ಬಿಡ್ತಾರೆ. ಸೊ ಅವೆಲ್ಲ ಮಾಡ್ತಾ ಮಾಡ್ತಾ ಈ ಫ್ಲೋರೈಡ್ ಅನ್ನೋದು ದೇಹದಲ್ಲಿ ಆದಷ್ಟಾಗೆ ಕಮ್ಮಿ ಆಗುವಂತ ಒಂದು ಪ್ರಕ್ರಿಯೆ ಇದೆ. ಸೊ ಒಂದು ಕೊನೆಯದಾಗಿ ಹೇಳ್ಬೇಕೇನು ಅಂತ ಹೇಳಿದ್ರೆ, ಈ ಒಂದು ಕಾರ್ಯಕ್ರಮದಲ್ಲಿ ಮಿನಿಮಮ್ ಅಂತ ಹೇಳಿದ್ರು ನಮಗೆ ಕೊಡುವಂತ ಒಂದು ಮಾಹಿತಿ, ಶುದ್ಧ ನೀರನ್ನ ಕುಡಿಬೇಕು. ಶುದ್ಧತೆಯನ್ನ ಕಾಪಾಡಿರುವಂತಹ ನೀರನ್ನ ಸೇವನೆ ಮಾಡೋದ್ರಿಂದ ಈ ಫ್ಲೋರೈಡ್ ಅನ್ನ ಕಮ್ಮಿ ಮಾಡೋದಕ್ಕೆ ಆಗುತ್ತೆ ಅಂತ ಹೇಳ್ತಾರೆ.
1: ಮೇಡಮ್, ಇವಾಗ ನೀರಿನ ಪರೀಕ್ಷೆ ಅಂತ ಬಂದಾಗ ಸಾಮಾನ್ಯವಾಗಿ ಈಗ ನಾವು ನಮ್ಮ ಪ್ರಸ್ತುತ ಕೋಲಾರ ಜಿಲ್ಲೆಯಲ್ಲಿ ನೋಡಿದಾಗ, ಒಂದು 2 ವರ್ಷದ ಹಿಂದೆ ನೋಡಿದಾಗ ಸುಮಾರು ಒಂದು 10-15 ವರ್ಷಗಳಿಂದ ಯಾವ ಒಳ್ಳೆ ಮಳೆನೇ ಇರ್ಲಿಲ್ಲ. ನಾವು ನೋಡ್ತಾ ಇದ್ದಂಗೆ ಬೋರ್ವೆಲ್ ಮುಖಾಂತರ ಅಂತಂದಾಗ ಸುಮಾರು ನಾವು 1,500-2,000 ನೀರ್ ತಗೊಂಡಿರ್ತಾವೆ ಹೇಳ್ದಂಗೆ. ಅಂದ್ರೆ ಯಾಕಂದ್ರೆ ಒಂದು ಆಗ್ಲೇ ಅದೊಂದು ನಿಧಿ ತರ ಆಗಿದೆ. ಸೊ ಅಷ್ಟು ಆಳದಿಂದ ನೀರ್ ತಗೊಳ್ಳುವಾಗ, ಸೊ ಈಗ ಒಂದ್ 2 ವರ್ಷದಿಂದ ಏನಾಗಿದೆ, ಉತ್ತಮ ಮಳೆ ಆಗಿದೆ, ಮಳೆ ಆಗಿದೆ, ಆಲ್ಮೋಸ್ಟ್ ಕೆಲವು ಡೆಡ್ ಬೋರ್ ಅಲ್ಲೂ ನೀರ್ ಬರ್ತಾ ಇದೆ. ಸೊ ಈಗ ತಮ್ಗೇನಾದ್ರು ವರದಿ ಇದೆಯಾ, ಅಂದ್ರೆ ಈಗ ಪ್ರಸ್ತುತ ಕೆಲವೊಂದು ರೀಚಾರ್ಜ್ ಆಗಿದೆ, ಸೊ ಕೆಳಗಡೆಯಿಂದ ನೀರ್ ಮೇಲ್ ಬಂದಾಗ, ಸೊ ಆ ನೀರಿನ ಗುಣಮಟ್ಟತೆ ಯಾವ ರೀತಿ ಇದೆ, ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ?
0: ಸೊ ನೋಡಿ, ಇವಾಗ ಏನ್ ಹೇಳ್ತಿದ್ದೀರಾ ನೀವು, ನೀವು ಕೊಡೋ ಕ್ವಶನ್ ಹೇಗಿದೆ ಅಂದ್ರೆ, ಉತ್ತಮ ಜಾಸ್ತಿ ಆದ್ರೆ ಬೋರ್ ಅಭಿವೃದ್ಧಿ ಜಾಸ್ತಿ ಆದಷ್ಟು ಏನಾದ್ರು ಕೆಮಿಕಲ್ ಚೇಂಜಸ್ ಇದೆಯಾ ಇಲ್ವಾ ಅಂತೇಳಿ. ಬಟ್ ಯಾವಾಗ ನಾವು ವಾಟರ್ ಲೆವೆಲ್ ಜಾಸ್ತಿ ಆಗ್ತಿದೆ, ನನಗೆ 1,000 ಅಡಿಗೆ ಸಿಗ್ತಾ ಇದ್ದಿದ್ದು ಇವಾಗ 200 ಅಡಿಗೆ ಸಿಗ್ತಿದೆ ಅಂತಂದ್ರೆ ಅರ್ಥ ಆ ನಿಧಿ ನಮಗೆ ಯಥೇಚ್ಛವಾಗಿ ಸಿಗ್ತಿದೆ ಅಂತ ಅರ್ಥ. ನೀರು ನಿಧಿಯಾಗಿ ಸಿಗ್ತಾ ಇಲ್ಲ, ಇವಾಗ ನಮ್ಗೆ ಕೈಗೆಟುಕೋ ಹಾಗೆ ಸಿಗ್ತಾ ಇದೆ. ಸೊ ಕೈಗೆಟುಕೋ ಹಾಗೆ ಸಿಗ್ತಾ ಇರೋದು ಕಲುಷಿತ ಆಗಿರೋದಿಲ್ಲ, ಅದು ಒಳಗಡೆಯಿಂದ ಬರ್ತಾ ಇರೋದ್ರೆ ಮಿನರಲೈಸ್ ಅಂದ್ರೆ ಕಂಪ್ಲೀಟ್ಲಿ ಒಳ್ಳೆ ಉತ್ತಮ ಮಿನರಲ್ಸ್ ಇಂದ ಕೊಡುವಂತ ನೀರೇ ಆಗಿರುತ್ತೆ. ಆದರೆ ಅದು ಎಲ್ಲೂ ಕೂಡ ಯಾವುದೇ ಕೂಡ ಪೈಪ್ಸ್ ಏನಿರ್ತೀವಿ ಡ್ರೈನೇಜ್ ಪೈಪ್ಸ್ ಆ ಕಡೆಯಿಂದ ಬರ್ತಾ ಇರೋದು ಅದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು. ಅದೊಂದು ಸರಿ ಲೀಕ್ ಆಯ್ತು ಅಂದ್ರೆ ಇಷ್ಟು ಉತ್ತಮವಾಗಿರುವಂತ ನೀರು ಕೂಡ ಕಲುಷಿತ ಆಗೋ ಚಾನ್ಸಸ್ ಇದೆ. ಬಟ್ ಗ್ರೌಂಡ್ ವಾಟರ್ ಇಂಪ್ರೂವ್ ಆದಷ್ಟು ಮಿನರಲೈಸ್ ಆಗಿರುತ್ತೆ. ಯಾವಾಗ ಗ್ರೌಂಡ್ ವಾಟರ್ ಒಳಗೆ ಹೋಗುತ್ತೆ ಅವಾಗ ಡಿ ಮಿನರಲೈಸ್ ಅಂತ ಹೇಳ್ತೀವಿ, ಯಾವಾಗ ಇಂಪ್ರೂವ್ ಆಗಿರುತ್ತೆ ಅದು ಮಿನರಲೈಸ್ ಅಂತ ಹೇಳ್ತೀವಿ. ಸೊ ಅದು ಒಳ್ಳೆಯ ಒಂದು ಸಂದೇಶ ಅಂದ್ರೆ ಒಳ್ಳೆ ಚೆನ್ನಾಗಿರೋ ಒಳ್ಳೆ ನೀರು ಕುಡಿಸುತ್ತೆ ಅನ್ನೋದೊಂದು ಖುಷಿ ಆಗುತ್ತೆ.
1: ಮೇಡಮ್, ಹಾಗೆ ಇವಾಗ ನಾವು ಶುದ್ಧ ಕುಡಿಯೋ ನೀರು ಅಂತ ಸಾಮಾನ್ಯವಾಗಿ ನಾವು ಹೇಳ್ತಾ ಇರ್ತೀವಿ. ಸೊ ಒಂದು ನೀರಿನಲ್ಲಿ ತಾವಾಗ್ಲೇ ಹೇಳ್ತಾ ಇದ್ರು, ಸೊ ಇವಾಗ ಸಾಮಾನ್ಯವಾಗಿ ನಮ್ಗೆ ಗ್ರಾಮೀಣ ಪ್ರದೇಶ ಅಂತಂದಾಗ ತಾವ್ ಹೇಳಿದಾಗ ಪೂರ್ವಜರು ಏನ್ ಮಾಡ್ತಾರೆ ಅಂದ್ರೆ, ಇಲ್ಲ ನಾವು ಬಾವಿಯಲ್ಲೇ ಕುಡಿದ ಅಭ್ಯಾಸ, ಇವಾಗ ಬೋರ್ ಅಲ್ಲಿ ಬರ್ತಾ ಇದೆ ಅಂತಂದ್ರೆ ನಮ್ಗೆ ಫಿಲ್ಟರ್ ನೀರ್ ಆಗಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಸೊ ಅವ್ರನ್ನ ಅರ್ಥ ಮಾಡ್ಬೇಕು ಅಂತಂದಾಗ, ಸೊ ನೀರಿಗೆ ಅದರದ್ದೇ ಆದಂತ ಇದಿರುತ್ತೆ, ಅಂದ್ರೆ ಗುಣಮಟ್ಟತೆ ಇರುತ್ತೆ. ಸೊ ಅದ್ರದ್ದು ಅದೊಂದು ಸ್ಟ್ಯಾಂಡರ್ಡ್ ರೇಟ್ ಇರುತ್ತೆ. ಸೊ ಇಷ್ಟಿದ್ರಾಗ ಮಾತ್ರ ನಮ್ಗೆ ಸೇವನೆ ಮಾಡ್ಲಿಕ್ಕೆ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಂದಾಗ, ಸೊ ಯಾವ ರೀತಿ ನೀವು ಅವರನ್ನ ಕನ್ವಿನ್ಸ್ ಮಾಡ್ಬೋದಾಗಿತ್ತು, ಮನವೊಲಿಕೆ ಮಾಡಿ ಅವರನ್ನ ಮೋಟಿವೇಟ್?
0: ಈಗ ಏನಾಗಿದೆ ಅಂತ ಹೇಳಿದ್ರೆ, ಜನ ತುಂಬಾ ಬುದ್ಧಿವಂತರಾಗೋಗಿದ್ದಾರೆ. 2020 ಆಚೆಗೆ ಕೊರೋನಾ ಬಂದ್ಮೇಲೆ ತುಂಬಾ ಜಾಸ್ತಿ ಬುದ್ಧಿವಂತರಾಗೋಗಿದ್ದಾರೆ. ಹೇಗೆ ಅಂದ್ರೆ, ಪ್ರತಿಯೊಂದರಲ್ಲೂ ಒಂದು ಟೆಕ್ನಾಲಜಿ ಹುಡುಕ್ತಾರೆ, ಮತ್ತೆ ಅದರ ಒಂದು ಟೆಸ್ಟಿಂಗ್ ನ ಮಾಡ್ತಾರೆ. ಅವ್ರೆ ಇದನ್ನ ಮಾಡಿದ್ರೆ ಹೇಗಿರುತ್ತೆ, ಇದರಲ್ಲಿ ಏನೋ ಇದ್ದಂಗಿದೆ, ಇದನ್ನ ಪರೀಕ್ಷೆ ಮಾಡೋಣ ಅನ್ನೋದು. ಸೊ ಇವಾಗ ಇನ್ನೊಂದು ಉದ್ದೇಶ ಏನು ಅಂದ್ರೆ, ಪಂಚಾಯತ್ ರಾಜ್ ಅನ್ನೋದೊಂದಾಗಿದೆ. ಪ್ರತಿಯೊಂದು ಹಳ್ಳಿಗಳಲ್ಲೂ ಗ್ರಾಮ ಪಂಚಾಯತಿಗಳಲ್ಲಿ ಒಂದು ಕಿಟ್ ಅನ್ನ ಕೊಟ್ಟಿರ್ತಾರೆ. ಆ ಕಿಟ್ ಪ್ರಕಾರ ಅಲ್ಲಿ ಕ್ಲೋರಿನ್ನ, ನೈಟ್ರೋಜನ್ನ, ಮತ್ತೆ ಫ್ಲೋರಿನ್ನ ಪ್ರತಿಯೊಂದನ್ನು ಪರೀಕ್ಷೆ ಮಾಡುವಂತ, ಅಂದ್ರೆ ಹಾರ್ಡ್ನೆಸ್ ಅಂತ ಹೇಳ್ತೇವಲ್ಲ ಅದನ್ನು ಕೂಡ ಪರೀಕ್ಷೆ ಮಾಡ್ತಾರೆ. ಪಿಎಚ್ ಕೂಡ ಪರೀಕ್ಷೆ ಮಾಡ್ತಾರೆ. ಸ್ವಲ್ಪ ಅಸಿಡಿಕ್ ಆಗಿದೆಯಾ ನೀರು, ಕುಡಿತಾ ಇರುವಾಗ ಗಂಟ್ಲಿಗೆಲ್ಲ ಉರಿತಾ ಇದೆಯಾ, ಅದು ಕೂಡ ನೋಡ್ತಾರೆ. ಸೊ ಅದು ಒಂದು ಸಣ್ಣ ಡ್ರಾಪ್ ಹಾಕಿದ ತಕ್ಷಣ ಸರ್ಟನ್ ಕಲರ್ ಚೇಂಜ್ ಆಗ್ತಿದೆ ಅಂತ ಹೇಳಿದ್ರೆ, ಆ ಪಂಚಾಯತಿ ಲೆವೆಲ್ ಅಲ್ಲಿ ಅವ್ರಿಗೆ ಡೀಟೇಲ್ಸ್ ಸಿಕ್ಬಿಡುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರು ಸದಸ್ಯರಿದೆ ಪಂಚಾಯತಿಗೆ. ಹಳ್ಳಿ ಮಟ್ಟದಲ್ಲಿ ಪ್ರತಿಯೊಬ್ಬ ದೊಡ್ಡ ಮನುಷ್ಯ ಕೂಡ ಹಳ್ಳಿಗೆ ಪಂಚಾಯತಿಗೆ ಸದಸ್ಯನಾಗಿರ್ತಾನೆ. ಅವನ್ ಪ್ರತಿ ಒಂದು ವಸ್ತುವಲ್ಲೂ ಒಂದು ಕಲ್ಮಶ ಇದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡೋದಕ್ಕೆ ಹೋಗ್ತಾನೆ. ಒಂದು ಹಾಲಿನಲ್ಲಿ ಆಗಿರ್ಬೋದು, ತನ್ನ ಜೀವನದಲ್ಲಿ ಬೇಕಾಗಿರುವಂತ ಒಂದು ಯೂರಿಯಾ ಚೀಲದಲ್ಲಿ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಅವನು ಪಕ್ಕ ಆಗಿರ್ತಾನೆ. ಅಂದಾಗ ನೀರು ಅಂದ ತಕ್ಷಣ ಅವನ ಒಂದು ಥಾಟ್ ಡಿಫ್ರೆಂಟ್. ನಾವು ಕುಡಿಯೋ ಪ್ರತಿಯೊಂದು ಹನಿ ನೀರು ಶುದ್ಧವಾಗಿದೆಯಾ, ಪಂಚಾಯತಿಯಲ್ಲಿ ಆ ಸವಲತ್ತು ಇದೆ ಅಂತ ಹೇಳಿದ್ರೆ ನಾವು ಹೋಗಿ ಮಾಡಿಸ್ಬೋದ್ರಲ್ಲಿ ತಪ್ಪಿಲ್ಲ ಅಂತೇಳಿ. ಮತ್ತೆ ಇನ್ನೊಂದೇನು ಅವಕಾಶ ಇದೆ ಅಂದ್ರೆ ಹಳ್ಳಿಗಳಲ್ಲಿ ಬೋರ್ ಹಾಕಿದ ತಕ್ಷಣ ಪರೀಕ್ಷೆ ಮಾಡಿಸ್ಬೇಕು ಅಂದ್ರೆ ಪ್ರೈವೇಟ್ ಬೋರ್ಡ್, ಗವರ್ಮೆಂಟ್ ಒಂದು ಬೋರ್ ಹಾಕಿರುತ್ತೆ ಅದಕ್ಕೆ ತಕ್ಕಂಗೆ ಆರೋ ಫಿಲ್ಟರ್ಸ್ ನ ಕೊಟ್ಟಿರುತ್ತೆ, ಅದು ಸತತವಾಗಿ ಆಗ್ತಾನೆ ಇರುತ್ತೆ ಪರೀಕ್ಷೆ. ಪ್ಲಸ್ ಯಾವ್ದಾದ್ರು ಒಂದು ಜಾಗದಲ್ಲಿ ನಾವಿರೋ ಜಾಗದಲ್ಲಿ ಬೋರ್ ಬೀಳುತ್ತೆ, ನೀರ್ ಬೀಳ್ತಿದೆ ಅಂದಾಗ ಆ ನೀರಿನ ಪರೀಕ್ಷೆ ಮಾಡಿಸೋದು, ಅದರ ಗುಣಮಟ್ಟವನ್ನ ಕಾಪಾಡ್ಕೊಳ್ಳೋದು, ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪಂಚಾಯತಿಗೆ ಅಧಿಕಾರ ಇದೆ. ನೋಡಪ್ಪ ನೀನು ಬೋರ್ ಅಲ್ಲಿ ಪರೀಕ್ಷೆ ಮಾಡಿದೆ, ಬಂದು ಪರೀಕ್ಷೆ ಮಾಡಿಸು ನಮ್ಮಲ್ಲಿ ಪ್ರೈವೇಟ್ ಬೋರ್ಗಳು. ಯಾಕಂದ್ರೆ ನೀನ್ ಪರೀಕ್ಷೆ ಮಾಡಿಸಿದಷ್ಟು ನಿನ್ನ ಒಂದು ಸಸ್ಯರಾಶಿಗಾಗ್ಲಿ ನಿಮ್ಮ ಜೀವರಾಶಿಗಳಾಗ್ಲಿ ಅದಕ್ಕೆ ತೊಂದರೆ ಆಗ್ಬಾರ್ದು, ಅದಕ್ಕೆ ನೀನ್ ಪರೀಕ್ಷೆ ಮಾಡಿಸು. ನಾಳೆ ದಿನ ಏನೋ ಒಂದ್ ಸಿಗುತ್ತೆ, ಅದು ನಮ್ಮ ಜಾನುವಾರುಗಳಿಗಾಗ್ಲಿ ನಮ್ಮ ಸಸ್ಯಗಳಿಗಾಗ್ಲಿ ತುಂಬಾ ಹಾರ್ಮ್ಫುಲ್ ಅಂದಾಗ, ಅಂದ್ರೆ ಏನಾದ್ರು ನಿನ್ ಬಾಕಿರೋ ಬೆಳೆ ಅಂತ ಸುಟ್ಟೋಗುತ್ತೆ ಅಂತದಾದಾಗ ನಾವು ಏನು ಟೆಸ್ಟ್ ಮಾಡಿಸ್ತಿದ್ದಾಗ ಏನಾಗುತ್ತೆ, ಸಡನ್ ಆಗಿ ನೀರ್ ಬಿಟ್ಟಿದ್ದ ಅದೆಲ್ಲ ಬುಡ ಸಮೇತ ಹೋಗ್ಬಿಟ್ಟಾಗ ಬೆಳೆ ನಷ್ಟ ಅಂತ ಹೇಳಿ ಒದ್ದಾಡ್ತೀವಿ. ಅದಕ್ಕಿಂತ ಮೊದಲು ನಿನ್ನ ನೀರು ಶುದ್ಧವಾಗಿದೆಯಾ, ಅದನ್ನ ನೀನು ಕುಡಿಬೇಕಾಗುತ್ತೆ ಮುಂದೆ, ಅದು ಹೇಗಿದೆ ಅಂತ ಪರೀಕ್ಷೆ ಮಾಡ್ಕೊಳ್ಳೋದ್ರಲ್ಲಿ ಉತ್ತಮ. ಅದು ಪಂಚಾಯತ್ ರಾಜಿಂದ ಒಳ್ಳೆ ಕೆಲಸ ನಡೀತಾ ಇದೆ. ಸೊ ಅಲ್ಲಿ ಕಂಪ್ಲೀಟ್ ಕೆಮಿಕಲ್ ಟೆಸ್ಟ್ ಆಗುತ್ತೆ. ಮತ್ತೆ ಪ್ರತಿ ಹಳ್ಳಿಯಲ್ಲೂ ಒಂದು ಬೋರ್ ಆಗ್ಲಿ ಇನ್ನೊಂದಾಗ್ಲಿ ಅವರಾಗ ಅವರೇ ಬಂದು ಸ್ವಯಂ ಮುಚ್ಚೆಯಿಂದ ಬಂದು ನಮ್ಮ ಫ್ಲೋರೈಡ್ ಟೆಸ್ಟ್ ಕೂಡ ಮಾಡಿಸ್ತಾರೆ. ಮೇಡಮ್ ಇದ್ರಲ್ಲಿ ಫ್ಲೋರೈಡ್ ಇದೆಯಾ, ಯಾಕಂದ್ರೆ ನಾವಲ್ಲಿ ವಾಸ್ತವ್ಯ ಹುಡ್ತಾ ಇದೀವಿ, ಒಂದು 4 ಜನ ಹೆಣ್ಣು ಮಕ್ಕಳಿದ್ದಾರೆ, ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ನಾನು ನನ್ನ ಹೆಂಡತಿ ಇರ್ತೀವಿ, ಸೊ ಹಾಗಾಗಿ ನಮ್ಗೆ ಒಂದು ಪರೀಕ್ಷೆ ಬೇಕು ಮೇಡಮ್ ಅಂತ ಬಂದು ಮಾಡಿಸ್ಕೊಳ್ಳೋರು ಪ್ರೈವೇಟೈಸ್ ಆಗಿ ಬಂದು ಮಾಡಿಸ್ಕೋತಾರೆ. ಅದು ಕೂಡ ಫ್ರೀ ಆಗಿ ಮಾಡಿ ಕೊಡ್ತೀವಿ, ಯಾಕಂದ್ರೆ ಪ್ರತಿಯೊಬ್ಬರ ಹಕ್ಕದು ತಮ್ಮ ಕುಡಿತಾ ಇರುವಂತ ನೀರಲ್ಲಿ ಏನಿದೆ ಏನಿಲ್ಲ ಅಂತ ತಿಳ್ಕೊಳ್ಳೋದು. ಸೊ ಅದು ಕೂಡ ನಾನು ಆರೋಗ್ಯ ಇಲಾಖೆಯಿಂದ ಮಾಡಿ ಕೊಡ್ತಿದ್ವಿ. ಸ್ವಯಂ ಪ್ರೇರಿತರಾಗಿ ಬರ್ಬೇಕು ಅವ್ರು ತಿಳ್ಕೊಂಡು.
1: ನಮಗೆ ಅನಿಸ್ಬೇಕು ನಮ್ಗೆ ಇದು, ಯಾಕಂದ್ರೆ ನಮ್ಮೊಂದು ದೈನಂದಿನ ಜೀವನದಲ್ಲಿ ನೀರು ತುಂಬಾನೇ ಪ್ರತ್ಯೇಕವಾದಂತ ಒಂದು ಭಾಗ ಆಗಿರುತ್ತೆ. ಯಾಕಂದ್ರೆ ನೀರಿಲ್ಲ ಅಂದ್ರೆ ನಮ್ಗೆ ತಗೊಳ್ದಾಗೆ ಜೀವನ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ನಮ್ಮ ದೇಹಕ್ಕೂ ಸಮೇತ ಪ್ರತಿದಿನ ಇಷ್ಟು ಲೀಟರ್ ನೀರ್ ಅಂತ ಬೇಕೇ ಬೇಕಾಗುತ್ತೆ.
0: ಮಿನಿಮಮ್ ಒಂದು 3 ಲೀಟರ್ಸ್ ನೀರ್ ಬೇಕು ನಮ್ಗೆ. ಈ ಚಳಿಗಾಲದಲ್ಲಿ ತುಂಬಾ ಜನ 1 ಲೀಟರ್ ನಿಲ್ಸ್ಬಿಟ್ಟಿದ್ದಾರೆ, ಯಾಕಂದ್ರೆ ಆಗ್ತಿಲ್ಲ ಈ ಚಳಿಗೆ,
1: ತುಂಬಾ ಚಳಿ,
0: ಬಾತ್ರೂಮ್ ಹೋಗ್ಬೇಕು ಈ ಕಡೆ ನೀರು ಕುಡಿಬೇಕು ಅನ್ನೋ ಸ್ಥಿತಿಯಲ್ಲಿ ಇರ್ತಾರೆ. ಹಾಗಾಗಿ ಬಿಸಿ ನೀರಿಂದ 1 ಲೀಟರ್ ಅಂದ್ರೆ ನಾವು ತಿಂದಿರುವಂತ ಏನೇ ಇಲ್ಲ ಜೀರ್ಣ ಆಗ್ಲಿ ಅಂತ ಬಿಸಿ ನೀರು ಕುಡಿಯೋ ಅಭ್ಯಾಸ ಇದೆ. ಸೊ ನಾನು ಹೇಳಿದಂಗೆ ಪಂಚಾಯತ್ ರಾಜ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಅವ್ರಿಗೆ ಪರೀಕ್ಷೆ ಮಾಡಿಸ್ಕೋಬೇಕು. ಅವರಲ್ಲಿ ಆಗಿದ್ದು ನಿನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ಇನ್ನೊಂದು ಪ್ರಯತ್ನ ಏನು ಅಂತ ಹೇಳಿದ್ರೆ ನಮ್ಮ ಸರ್ವೆಲೆನ್ಸ್ ಇದೆ. ನೀವು ಹಾಕಿರುವಂತಹ ನೀರು ನಲ್ಲಿ ಮುಖಾಂತರ ಏನಾದ್ರು ಹಳ್ಳಿಗಳ ಕಡೆ ಹೋಗ್ತಾ ಇದೆ ಅಂದ್ರೆ ಅದ್ರದ್ದೊಂದು ಸರ್ವೆಲೆನ್ಸ್ ಮುಖಾಂತರ ಮೈಕ್ರೋಬಯಾಲಜಿಕಲ್ ಟೆಸ್ಟ್ ಅಂತ ಹೇಳ್ತೀವಿ. ಅದ್ರಲ್ಲಿ ಏನಾದ್ರು ಮೈಕ್ರೋಬ್ಸ್ ಇದ್ರೆ, ಅದರಿಂದ ಏನಾದ್ರು ಹೊರಗಡೆ ಏನಾದ್ರು ತೊಂದರೆ ಆಗುವಂಗಿದ್ರೆ ಅದ್ರ ಕೂಡ ಪರೀಕ್ಷೆ ಮಾಡೋದಕ್ಕೆ ನಮ್ಮಲ್ಲಿ ಅವಕಾಶ ಇದೆ. ಅದು ಕೂಡ ಆರೋಗ್ಯ ಇಲಾಖೆಗೆ ಒಂದು ಸಂಬಂಧಪಟ್ಟದ್ದಾಗಿರೋದ್ರಿಂದ ಅಲ್ಲೂ ಕೂಡ ಮಾಡ್ತಾರೆ. ಸೊ ಅದರ ನೆಕ್ಸ್ಟ್ ಫ್ಲೋರೈಡ್ ಟೆಸ್ಟ್ ಅಂತ ಹೇಳಿದ್ರೆ ನಾವು ಇಲ್ಲಿ ಕೂಡ ಮಾಡ್ತೀವಿ.
1: ಉಚಿತವಾಗಿ
0: ಎಲ್ಲ ಉಚಿತವಾಗಿ ಮಾಡಿ ಕೊಡ್ತೀವಿ. ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ, ಆ ನೀರನ್ನ ಯಾವ್ದ್ರಲ್ಲಿ ತಗೊಂಡ್ಬರ್ಬೇಕು. ಸರ್ವೆಲೆನ್ಸ್ ಆದ್ರೆ ಗ್ಲಾಸ್ ಬಾಟಲ್ಲೇ ತಗೊಂಡು ಹೋಗ್ಬೇಕು. ಅವ್ರ ಪ್ಲಾಸ್ಟಿಕ್ ಬಾಟಲ್ ತಗೊಂಡು ಹೋದ್ರೆ ಅವ್ರಿಗೆ ಅಲ್ಲಿ ವರ್ಕ್ ಆಗಲ್ಲ. ಸಿಲಿಕಾನ್ ಬಾಟಲ್ ಇದ್ರೇನೆ ಮೈಕ್ರೋಬಯಲ್ ಟೆಸ್ಟ್ ಆಗುತ್ತೆ, ಯಾಕಂದ್ರೆ ಅದು ಜೀವಂತವಾಗಿರುತ್ತೆ ಸಿಲಿಕಾನ್ ಬಾಟಲ್ ಅಲ್ಲಿ. ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ಆದ್ರೆ ಸತ್ತು ಹೋಗುತ್ತೆ, ಅದರ ಮಾಹಿತಿ ಗೊತ್ತಾಗಲ್ಲ ಅವ್ರಿಗೆ. ಹಾಗಾಗಿ ನಾವು ಫ್ಲೋರೈಡ್ ಟೆಸ್ಟ್ ಮಾಡೋರು ಅದು ಎಲಿಮೆಂಟ್ ಆಗಿರೋದ್ರಿಂದ ನಮ್ಗೆ ಪ್ಲಾಸ್ಟಿಕ್ ಬಾಟಲ್ ಅಲ್ಲಾದ್ರೂ ಪರವಾಗಿಲ್ಲ ತಂದುಕೊಡಿ ಅಂತ ಹೇಳ್ತೀವಿ, ನಾವು ಮಾಡಿಕೊಡ್ತೀವಿ. ಒಬ್ಬೊಬ್ರದ್ದು ಒಂಥರ ರೂಲ್ಸ್ ಇರುತ್ತೆ, ಅದೊಂದು ಪಾಲಿಸಿದ್ರೆ ಸಾಕು. ನಾವು ಸಿಲಿಕಾನ್ ಹಾಕಿದ್ರೆ ನನ್ನ ಫ್ಲೋರೈಡ್ ಟೆಸ್ಟ್ ಆಗಲ್ಲ. ಸೊ ಹಾಗಾಗಿ ಅವ್ರಿಗೆ ಯಾವ್ದು ಬೇಕೋ ಆ ತರ ತಗೊಂಡು ಹೋಗ್ಬೇಕು, ನಮಗೆ ಏನ್ ಬೇಕೋ ಆ ತರ ತಂದು ಕೊಟ್ರೆ ನಾವು ಫ್ರೀ ಆಫ್ ಕಾಸ್ಟ್ ಟೆಸ್ಟ್ ಮಾಡಿ ಕೊಡ್ತೀವಿ ನಾವು.
1: ಮೇಡಮ್, ಇವಾಗ ಸಾಮಾನ್ಯವಾಗಿ ಫ್ಲೋರೈಡ್ ಎಷ್ಟು ಇರ್ಬೇಕಾಗುತ್ತೆ ಒಂದು ಸ್ಟ್ಯಾಂಡರ್ಡ್ ಆಗಿ ನಮ್ಮ ಒಂದು ಕುಡಿಯೋ ನೀರಿನಲ್ಲಾಗಿರ್ಬೋದು ಅಥವಾ ಬಳಸಿ?
0: ನಮ್ಮಲ್ಲಿ ಒಂದು ಬ್ಯೂರೋ ಆಫ್ ಸ್ಟ್ಯಾಂಡರ್ಡ್ ಅಂತ ಅಂದ್ರೆ BSI ಮಾರ್ಕ್ ಅಂತ ಬರುತ್ತೆ. ಇವಾಗ ನಾವೆಲ್ಲೇ ಒಂದು ಬಿಸ್ಲರಿ ಬಾಟಲ್ ನೋಡ್ಲಿ, ಯಾವ್ದೇ ಕೆನ್ಲೆ ಬಾಟಲ್ ನೋಡ್ಲಿ, ಅದ್ರಲ್ಲಿ BSI ಮಾರ್ಕ್ ಅಂತ ಇರುತ್ತೆ. ಯಾಕೆ ಆ BSI ಮಾರ್ಕ್ ಹೇಳ್ತೀವಿ, ಪರ್ಟಿಕ್ಯುಲರ್ ಒಂದು ಫುಡ್ ಐಟಮ್ ಆಗ್ಲಿ, ಒಂದು ನಮ್ಮ ದೇಹಕ್ಕೆ ಒಳಗೆ ಹೋಗ್ತಾ ಇರುವಂತ ಆಹಾರ ಪದಾರ್ಥ, ಆಹಾರಕ್ಕೆ ಬೇಕಾಗಿರುವಂತಹ ರೀತಿ ಏನಿದೆ, ಅದು BSI ಮಾರ್ಕಿಂಗ್ ಇಂದ ಅದು ಸರ್ಟಿಫೈ ಆಗಿರ್ಬೇಕು. ಸೊ ಸರ್ಟಿಫಿಕೇಟ್ ಪ್ರಕಾರ, ಆ BSI ಮಾರ್ಕಿಂಗ್ ಪ್ರಕಾರ ಆಕ್ಚುಯಲ್ ಆಗಿ ಇರ್ಬೇಕಾಗಿರೋದು ಫ್ಲೋರೈಡ್ 0.5. ಅದನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡು 0.1 ಮಾಡ್ತಿದ್ವಿ. ಈ 0.5 ಅಲ್ಲಿ ಏನಾಗುತ್ತೆ ಅಂದ್ರೆ ಗ್ಯಾಸ್ಟ್ರೈಟಿಸ್ ಬರೋ ಚಾನ್ಸಸ್ ಇದೆ ಫ್ಲೋರೈಡ್ ಜಾಸ್ತಿ ಇದ್ದಷ್ಟು. 0.5 ಇಂದ 1 ಒಳಗೆ ಮತ್ತೆ ನಾನು ಹೇಳ್ತೇನೆ ಇವಾಗ ಇತರೆ ಭಾಗದ ಫ್ಲೋರೋಸಿಸ್ ಅಂತ, ಇದೆಲ್ಲ 0.5-1 PPM ಒಳಗಿರೋರಿಗೆ ಬೇಗ ಬಾಧಿಸುತ್ತೆ. ಲಿಟಲ್ ಬಿಟ್ ಅಂದ್ರೆ ಇವಾಗ ಸಡನ್ ಬೇದಿ ವಾಂತಿ ಆಯ್ತು, ಯಾಕಾಗುತ್ತೆ ಅಂತ ಗೊತ್ತಾಗಲ್ಲ, ಇದಕ್ಕಿದಾಗಿ ಆಗುತ್ತೆ. ಮತ್ತೆ ಮನೆ ಮದ್ದಿನ ಪ್ರಕಾರ ನಾವು ಮಜ್ಜಿಗೆ
1: ಕ್ಯಾಲ್ಸಿಯಂ
0: ಸ್ವಲ್ಪ ಕುಡಿದ ತಕ್ಷಣ ತಣ್ಣಗಾಗುತ್ತೆ. ಸೊ ಅವತ್ತೆಲ್ಲ ಸುಧಾರಿಸ್ಕೋತೀವಿ. ಮಾನ ದಿನ ಒಂದು ವಾರ ಬಿಟ್ಟು ಮತ್ತೆ ಅದೇ ನೀರು ಕುಡಿದಾಗ ಮತ್ತೆ ರಿಪೀಟ್ ಆಗುತ್ತೆ. ಸೊ ಹಾಗಾಗಿ 0.5-1 PPM ಇರುವಂತಹ ನೀರಿನ ಒಂದು ಮಾದರಿ ಏನಿದೆ ಫ್ಲೋರೈಡ್, ಅಲ್ಲಿ ನಮ್ಗೆ ಈ ತರ ನೋವು ಕಾಣಿಸ್ಕೊಡುತ್ತೆ. ಅದನ್ನ ಬಿಟ್ಟು 1 point ಮೇಲೆ ಹೋದಾಗ ಕಾಣಿಸ್ಕೊಳ್ಳುವಂತದ್ದು ದಂತ ಫ್ಲೋರೋಸಿಸ್. ಅದನ್ನ ಬಿಟ್ಟು 2 PPM ಹೋದ್ರೆ ಕಾಣಿಸ್ಕೊಳ್ಳುವಂತದ್ದು ಮೂಳೆ ಫ್ಲೋರೋಸಿಸ್. ಸೊ ನಮ್ಗೆ ಈ ರೇಂಜ್ ಅಲ್ಲೇ ಇರಬೇಕು. 0.5 ಗಿಂತ ಕಮ್ಮಿ ಇತ್ತು ಅಂದ್ರೆ ಮನುಷ್ಯ ಅದನ್ನ ಯೂಸ್ ಮಾಡಬಹುದು. ಇನ್ನೊಂದೇನು ಅಂತ ಹೇಳಿದ್ರೆ ಫ್ಲೋರೈಡ್ ಆಗ್ಲಿ, ಬ್ರೋಮಿನ್ ಆಗ್ಲಿ, ಅಯೋಡಿನ್ ಆಗ್ಲಿ, ಇವಾಗ ನೀವು ಅಯೋಡಿನ್ ಅಂತ ತಗೊಂಡ್ರೆ ಅಯೋಡಿನ್ ಏನಕ್ಕೆ ಉಪಯೋಗ ಅಂತ ಹೇಳಿ ನೀವೇ? ಬುದ್ಧಿಶಕ್ತಿಗೆ. ನಾವು ಸಾಲ್ಟ್ ಉಪ್ಪಿನಲ್ಲಿ ಅಯೋಡಿನ್ ಇರ್ಲೇಬೇಕು, ಅದಿಲ್ಲ ಅಂತ ಹೇಳಿದ್ರೆ ಮಕ್ಕಳ ಒಂದು ಬುದ್ಧಿಮಾನ್ಯತೆ ಬರುತ್ತೆ ಅಂತ ಹೇಳಿ ಒಂದು ಮಾಹಿತಿ ಇದೆ. ಸೊ ಈ ಬ್ರೋಮಿನ್, ಅಯೋಡಿನ್, ಫ್ಲೂರಿನ್ ಒಂದೇ ಎಲಿಮೆಂಟ್ಸ್, ಒಂದೇ ಒಂದು ರೋ ಎಲಿಮೆಂಟ್ಸ್ ಅಂತ ಹೇಳ್ತೀವಲ್ಲ ಆ ತರ. ಸೊ ಅಂತ ಇದು ಏನು ಅಂತ ಹೇಳಿದ್ರೆ ಈ ಫ್ಲೋರೈಡ್ ಆಗ್ಲಿ ಅಯೋಡಿನ್ ಆಗ್ಲಿ ದೇಹಕ್ಕೆ ಒಂದು ಮಿತವಾಗಿ ಬೇಕು. ಅರ್ಥ ಆಯ್ತಾ?
1: ಅಂದ್ರೆ ಜಾಸ್ತಿ ಆದ್ರೆ
0: ಮಿತವಾಗಿ ಬೇಕು. ಅಂದ್ರೆ 0.5 ಗಿಂತ ಕಮ್ಮಿ ಇದ್ರೆ ಅದು
1: ಫ್ಲೋರೈಡ್ ಬೇಕಾಗುತ್ತೆ, ಅಯೋಡಿನ್ ಬೇಕಾಗುತ್ತೆ.
0: ಫ್ಲೋರೈಡ್ ಏನಕ್ಕೆ ಬೇಕಾಗತ್ತೆ ಅಂದ್ರೆ ನಮ್ಮ ಒಂದು ಚರ್ಮದ ಒಂದು ಸೆಲ್ಸ್ ನ ಇಂಪ್ರೂವ್ ಮಾಡೋದಕ್ಕೆ, ನಮ್ಮ ಹಲ್ಲಿನ ಗಟ್ಟಿ ಮಾಡೋದಕ್ಕೆ ಫ್ಲೋರೈಡ್ ಬೇಕು, ಮತ್ತೆ ಮೂಳೆ ಗಟ್ಟಿ ಆಗೋದಕ್ಕೆ ಫ್ಲೋರೈಡ್ ಬೇಕು. ಆದ್ರೆ 0.5-2 PPM ಆಗುತ್ತದೆ ಮೂಳೆ ಸೊಟ್ಟ ಆಗುತ್ತೆ. 1 PP ಜಾಸ್ತಿ ಆದ್ರೆ ಹಲ್ಲ ಮೇಲೆ ಕರೆ ಬರುತ್ತೆ. 0.5 ಗಿಂತ ಜಾಸ್ತಿ ಆದ್ರೆ ಹೊಟ್ಟೆಯಲ್ಲಿ ಅಸಿಡಿಟಿ, ಗ್ಯಾಸ್ಟ್ರಿಕ್ ಶುರು ಆಗುತ್ತೆ. 0.4 ಇದ್ರೆ ಆರಾಮಾಗಿ ವರ್ಕೌಟ್ ಆಗ್ತಿರುತ್ತೆ. ಯಾಕಂದ್ರೆ ನೀವು 0.4 ಒಳಗೆ ಹಾಕೋತಾ ಇದೆ ಅಂದ್ರೆ ಯೂರಿನ್ ಮುಖಾಂತರ ಹೋಗೋದು 0.2 ಆಗಿರುತ್ತೆ. ಸೊ ಡೆಪೋಸಿಷನ್ ಆಫ್ 0.2 ಇನ್ ಯುವರ್ ಬಾಡಿ ಇಸ್ ಗುಡ್. ಅದೇ ನೀನು ಹಾಕೊಳ್ತಾ ಇರೋದೇ 1 PPM 2 PPM ಅಂದ್ರೆ ಅಪೋಸಿಟ್ ಬರೋದು 0.4 ಆದಾಗ ಏನಾಗುತ್ತೆ, ಎಷ್ಟು ಡೆಪಾಸಿಟ್ ಆಗುತ್ತೆ ನೀವೇ ಯೋಚನೆ ಮಾಡ್ಬೇಕು. ಅದು ಡೆಪಾಸಿಟ್ ಆಗೋದ್ರಿಂದ ಏನಾಗುತ್ತೆ, ತೊಂದರೆ ಇನ್ನ ಜಾಸ್ತಿ ಆಗುತ್ತೆ. ಸೊ ಅದನ್ನೊಂದು ನೋಡ್ಕೋಬೇಕು. ಅದರ ಜೊತೆಗೆ ಅಯೋಡಿನ್ ಬ್ರೋಮಿನ್ ಹೇಗೆ ಅಂದ್ರೆ ಯಥೇಚ್ಛವಾಗಿ ತಗೋಬಾರದು, ಮಿತವಾಗಿ ತಗೋಬೇಕು. ಅಯೋಡಿನ್ ಅಷ್ಟೇ, ಸಾಲ್ಟ್ ಅಲ್ಲಿ ಎಷ್ಟು ತಗೋಬೇಕು ಅಷ್ಟೇ ತಗೋಬೇಕು, ಆದ್ರೆ ಎಕ್ಸ್ಟ್ರಾ ಯಾವ್ದು ತಗೋಬಾರ್ದು. ಎಕ್ಸ್ಟ್ರಾ ತಗೊಂಡಾಗ ಆಗೋದು ಥೈರಾಯ್ಡ್. ಅಯೋಡಿನ್ ಹೋದಾಗ ನಮಗೆ ಗಂಟ್ಲಲ್ಲಿ ಪ್ರಾಬ್ಲಮ್ ಆಗುತ್ತೆ, ಹೈಪರ್ಥೈರಾಯ್ಡಿಸಮ್, ಹೈಪೋಥೈರಾಯ್ಡಿಸಮ್ ಎಲ್ಲ ಜಾಸ್ತಿ ಆಗುತ್ತೆ. ಅದೇ ಮಿತವಾಗಿ ತಗೊಂಡ್ರೆ ನಡೆಯುತ್ತೆ, ಬುದ್ಧಿಶಕ್ತಿಯಿಂದ IQ ಲೆವೆಲ್ ಚೆನ್ನಾಗಿರುತ್ತೆ ಮಕ್ಕಳಿಗಾಗ್ಲಿ ಜನಗಳಿಗಾಗ್ಲಿ. ಅದೇ ಇನ್ನ ಲೋ ತಗೊಂಡ್ರೆ ಏನಾಗುತ್ತೆ, ಸ್ಟಾರ್ಟ್ ಆಗದೆ ಬುದ್ಧಿಮಾನ್ಯತೆ, ಮಕ್ಕಳು ಹುಟ್ಟದ ಅಂಗವೈಕಲ್ಯತೆ, ಬುದ್ಧಿಮಾನ್ಯತೆ ಎಲ್ಲ ಶುರು ಆಗುತ್ತೆ. ಅದೇ ತರ ಇದು ಕೂಡ ಹಾಗೆ.
1: ಅದಕ್ಕೆ ನಾವೊಂದು ಗರ್ಭಿಣಿ ಮಹಿಳೆಯರಿಗೆ ಆ ಒಂದು ಆ ಸಮಯದಲ್ಲೇ ನಾವು ಹೆಚ್ಚಾಗಿ ಕಾಳಜಿ ವಹಿಸಿದ್ರೆ ಹುಟ್ಟುವ ಮಗು ಸಮೇತ ಆರೋಗ್ಯಕರವಾಗಿರುತ್ತೆ.
0: ಸೊ ಹಾಗಾಗಿ ನಾವು ಫ್ಲೋರೈಡ್ ನೀರ್ನ ಕುಡಿಬಹುದು ಅಂತ ಹೇಳ್ತೀವಿ, ಬಟ್ ಅಬ್ಸಾರ್ಪ್ಷನ್ ಎಷ್ಟಿದೆ ಅನ್ನೋದು ಕೂಡ ನೋಡ್ಕೋಬೇಕು. ಮತ್ತೆ ಇವರಲ್ಲೂ ಹೇಳ್ತಿರ್ತೀವಿ, ಫೋಲಿಕ್ ಆಸಿಡ್ ಯೂಸ್ ಮಾಡಿ ಮಗು ಬೆಳವಣಿಗೆಗೆ, ಐರನ್ ಯೂಸ್ ಮಾಡಿ, ಕ್ಯಾಲ್ಸಿಯಂ ಯೂಸ್ ಮಾಡಿ, ಕಾರಣ ಅಂದ್ರೆ ಮಗು ಬೋನ್ಸ್ ಗಟ್ಟಿಯಾಗಬೇಕು, ರಕ್ತಹೀನತೆಯಿಂದ ಬಳಲಬಾರದು ಮಗು, ಮತ್ತೆ ಫೋಲಿಕ್ ಆಸಿಡ್ ಅಂದ್ರೆ ಇಂಪ್ರೂವ್ಮೆಂಟ್, ಸೆಲ್ ಇಂಪ್ರೂವ್ಮೆಂಟ್ ಗೆ ಒಳ್ಳೇದು ಅಂತೇಳಿ. ಸೊ ಇವೆಲ್ಲ ಕೊಟ್ಕೊಂಡ್ ಬರ್ತೀವಿ. ಇದು ಕೂಡ ಒಂಥರ ಇದು ಅವ್ರಿಗೆ ಹೊರಗಡೆಯಿಂದ ಸಿಗ್ತಿರುವಂತ, ಒಳಗಡೆಯಿಂದ ಸಿಗ್ತಿರುವಂತ ಹೊರಗಡೆ ಕೊಟ್ಟು ನಾವು ಅದನ್ನ ಇಂಪ್ರೂವ್ ಮಾಡ್ತೀವಿ. ಸೊ ಇದೊಂದು ಇದಾಗುತ್ತೆ.
1: ಸ್ವಯಂ ಪ್ರೇರಿತ ಗೃಹ ಮಟ್ಟದಲ್ಲಿ ಏನಾದ್ರು ನಾವು ಇವಾಗ ಕೆಲವೊಮ್ಮೆ ಹೇಳ್ತದೆ, ಕೆಲವೊಂದು ಇದು ಸುಣ್ಣ ಹಾಕ್ಬಿಟ್ಟು ನೀರನ್ನ ನಾವ್ ಇದ್ ಮಾಡ್ಬೋದು.
0: ಅದು ಒಂದು ಡೊಮೆಸ್ಟಿಕ್ ಡಿಫ್ಲೋರೇಷನ್ ಅಂತ ಹೇಳ್ತೀವಿ, ಅಂದ್ರೆ ಫ್ಲೋರೈಡ್ ಅನ್ನು ತೆಗೆದು ಹಾಕುವಂತಹ ಒಂದು ಕಾರ್ಯಕ್ರಮ. ಆಕ್ಚುಲಿ ಎಲ್ಲರ ಹತ್ರ ದುಡ್ಡು ಇರೋದಿಲ್ಲ ಮೇನ್. ಇವಾಗ ಪ್ರತಿ ಹಳ್ಳಿಯಲ್ಲಿ ಏನಾಗಿದೆ ಅಂದ್ರೆ 100 ಮನೆಗಳ ಮೇಲೆ ಇದ್ರೆ ಆರೋ ಫಿಲ್ಟರ್ ಅಂತ ಹೇಳಿದಾರೆ. ಆದ್ರೆ ಖರ್ಚು ಬೀಳೋದು 5-10 ಲಕ್ಷದ ಒಳಗೆ, ಯಾಕಂದ್ರೆ ಜಾಗ ಬೇಕು, ಒಂದು 10x10 ಜಾಗ, ಅದ್ರ ಜೊತೆಗೆ ಮಿಷಿನ್ ಹಾಕೋದಕ್ಕೆ ಒಂದು 5 lakhs. ಸೊ ಇಷ್ಟಕ್ಕೂ ಒಂದು 10 ಲಕ್ಷದ ಒಂದು ಮೊತ್ತ ಬೇಕು. ಆ ಮೊತ್ತ ಗಳಿಸಕ್ಕಾಗ್ಲಿಲ್ಲ, ಆ ಜಾಗದಲ್ಲಿ ಇರೋದು ಬರೀ 40 ಮನೆ ಅಂತ ಹೇಳಿದ್ರೆ ಅಲ್ಲಿ ಅವರು ಪ್ರೊವಿಷನ್ ಕೊಡೋದಿಲ್ಲ ಸರ್ಕಾರ. ಅದು ಮೋರ್ ದೆನ್ 70-100 ಮನೆಗಳಿಗೆ ಕ್ರಾಸ್ ಆದ್ರೆ ಮಾತ್ರನೇ ಆರೋ ಫಿಲ್ಟರ್ ಕೊಡೋದು. ಸೊ ಯಾವಾಗ ಅಲ್ಲಿರೋದಿಲ್ವೋ, ಒಂದು ಹಳ್ಳಿಗೂ ಇನ್ನೊಂದು ಹಳ್ಳಿಗೂ ಒಂದು 4-5 ಕಿಲೋಮೀಟರ್ ದೂರ ಇರುತ್ತೆ. ಆ ಹಳ್ಳಿಲಿ ಇದೆ, ನಾವು ಹೇಳ್ತೀವಿ ಆ ಹಳ್ಳಿಲಿ ಇದೆಲ್ಲ ತಗೊಂಡ್ಬನ್ನಿ ಅಂತ. ಅವಾಗ ಅವ್ರೇನ್ ಮಾಡ್ತಾರೆ, ಬರೀ ಕುಡಿಯೋದಕ್ಕೆ ಮಾತ್ರ ತರ್ತಾರೆ. ಯಾಕಂದ್ರೆ ಅದೇ ಪಾಪ ಭಾರ, ಬೆಳಗ್ಗೆ ಎದ್ದೋಗಿ ಮಿಷಿನ್ ಅಲ್ಲಿ ಒಂದು 5 ರೂಪಾಯಿ ಹಾಕಿ ಇಲ್ಲ 2 ರೂಪಾಯಿ ಹಾಕಿ ಒಂದು 20 ಲೀಟರ್ ಮನೆಗೆ ತಗೊಂಡ್ರೆ ಅದೊಂದು 3 ದಿನ ಇರುತ್ತೆ. ಅದೇ ನಾವ್ ಏನ್ ಮಾಡ್ತೀವಿ, ಅಡಿಗೆಗೆ ಬಳಸಿ ಅಂದ್ರೆ ಮೇಡಮ್ 5 ರೂಪಾಯಿ ಹಾಕಿದೀವಿ, ಅದ್ ಹೇಗೆ ನೀವು ಅಡಿಗೆ ಬಳಸಿ ಅಂತ ಹೇಳ್ತೀರಾ ಅಂತ ಒಂದು ನ್ಯೂಸ್ ಬರುತ್ತೆ. ಬಟ್ ನಾನೇನ್ ಹೇಳ್ತೀನಿ, ಇದನ್ನ ಹಾಗೆ ಕುಡಿಯೋದಕ್ಕೆ ಬಳಸ್ಕೊಳ್ಳಿ. ಅಡಿಗೆ ಮಾಡುವಾಗ ಏನೇ ಮಾಡ್ಬೇಕು ಅಂದ್ರೆ ಡೊಮೆಸ್ಟಿಕ್ ಡಿಫ್ಲೋರೇಷನ್ ಅಂದ್ರೆ ನೀವು ಹೇಗೆ ಆರೋ ಫಿಲ್ಟರ್ ಅಲ್ಲಿ ಡಿಫ್ಲೋರೈಡ್ ಮಾಡ್ತೀರ, ಫ್ಲೋರೈಡ್ ನ ತೆಗೆದು ಹಾಕ್ತೀರಾ, ಅದೇ ತರ ಮನೆ ಮಟ್ಟದಲ್ಲಿ ನೀವು ಸುಣ್ಣವನ್ನ ಬಳಸಿ, ಒಂದು ನಿಂಬೆ ಗಾತ್ರದ ಒಂದು ಸುಣ್ಣ, ತಿನ್ನೋ ಸುಣ್ಣನ ಒಂದು ಬಕೀಟ್ ನೀರಲ್ಲಾಗ್ಲಿ ಇಲ್ಲ ಬಿಂದಿಗೆ ನೀರಲ್ಲಾಗ್ಲಿ ಚೆನ್ನಾಗಿ ಕೆದಡಿ 1 ಗಂಟೆ ಕಾಲ ನಿಲ್ಲಿಸಿ ಅದನ್ನ, ಅದ್ರ ಗಸಿಯನ್ನ ಕೆಳ ಕುತ್ಕೊಂಡ್ಮೇಲೆ ಬುಕ್ಸ್ಕೊಂಡ್ರೆ ಅದೇ ಡಿಫ್ಲೋರೈಡ್ ಮೆಥಡ್. ಮನೇಲೆ ಮಾಡ್ಕೋಬಹುದು. ಅದ್ರಲ್ಲಿ ಸ್ಫಟಿಕ ಹಾಕಿರ್ತಾರೆ. ಇನ್ನೊಂದು ಮನೆ ಮಟ್ಟಿಗೆ ಎಷ್ಟು ವೆರೈಟೀಸ್ ನೋಡ್ತೀವಿ ನಾವು, ಒಂದು ಸ್ಪಾಂಜ್ ಇರುತ್ತೆ, ಸ್ಫಟಿಕಗಳಿರುತ್ತೆ, ಅದೆಲ್ಲ ಒಂದು ಕ್ಯಾಲ್ಸಿಯಂ ಲೆವೆಲ್ ಅಲ್ಲಿ ಇಂಪ್ರೂವ್ ಮಾಡ್ಕೋಬಹುದು. ಹಳೆ ಕಾಲದಲ್ಲಿ ಅಜ್ಜಿ ಅಂದ್ರೆ ಮಾಡೋದು ಮಡಿಕೆ ತಗೊಂಡ್ಬಂದು ಒಳಗೆಲ್ಲ ಸುಣ್ಣ ಮೆತ್ತೋರು. ನಾವು ಏನಕ್ಕೆ ಮೆತ್ತಾರೆ ಅಜ್ಜಿ ಅಂದ್ರು ಅಂತ ಹೇಳಿ ಒಂದಿನ ಎಲ್ಲ ಮಡಿಕೆಯಿಂದ ನೀರಲ್ಲಿ ನೆನೆಸೋರು, ಆ ನೀರು ಅದ್ರೊಳಗಿರುವಂತ ರಂಧ್ರಗಳೆಲ್ಲ ಮುಚ್ಚಾಕ್ಬೇಕು, ನೀರಿಂದ ಕ್ಲೋಸ್ ಆಗ್ಬೇಕು. ಕ್ಲೋಸ್ ಆಗಿ ತಗೊಂಡ್ಬಂದ್ಮೇಲೆ ಹಾಕಿರುವಂತ ನೀರು ಹೊರಗ್ ಬರಬಾರದು ಅಂತ ಹೇಳಿದ್ರೆ ಸುಣ್ಣ ಹಚ್ಚೋದು. ಆ ಸುಣ್ಣದಿಂದ ಅದು ಒಳಗಡೆನೆ ಶೇಖರಣೆ ಆಗ್ತಾ ಇರತ್ತೆ, ಒಳ್ಳೆ ತಂಪಿರುತ್ತೆ, ರುಚಿ ಇರುತ್ತೆ ಅಂತ ಹೇಳಿ. ಅರೆ ಆವಾಗಿನ ಒಂದು ಉದ್ದೇಶ ರುಚಿಗೆ ತಂಪಿಗೆ ಕೊಡೋದು, ಮತ್ತೆ ಅದ್ರಲ್ಲಿರುವಂತ ಗಸಿನ ಕೆಳಗಡೆ ಹಾಕೋದಿಕ್ಕೆ. ಏನ ಕಲ್ಮಶಗಳಿದ್ರೆ

0: ಗಸಿನ ಕೆಳಗೆ ಹಾಕೋದಕ್ಕೆ ಮಾಡೋದು ಅಂತ ಒಂದು. ಆದ್ರೆ ಇವಾಗ ಡೊಮೆಸ್ಟಿಕ್ ಡಿಫ್ಲೋರೈಸೇಷನ್ ಮೆಥಡ್ ಯಾಕೆ ಯೂಸ್ ಮಾಡ್ತೀವಿ ಆ ಮೆಥಡ್ ಅಂತ ಹೇಳಿದ್ರೆ, ಅವ್ರು ಮಾಡ್ತಾ ಇದ್ದಿದ್ದು ಡಿಫ್ಲೋರೈಡ್ ಮೆಥಡ್. ಅವ್ರ ಮಾಹಿತಿಗೆ ಆಪೋಸಿಟ್ ಆಗಿ ವರ್ಕ್ ಮಾಡೋರು. ಬಟ್ ಏನಕ್ಕೆ ಅಂತ ಸೈಂಟಿಫಿಕಲಿ ನಾವು ಹೋದಾಗ ಅದು ಡೊಮೆಸ್ಟಿಕ್ ಡಿಫ್ಲೋರೈಸೇಷನ್ ಅಂತ ಹೇಳ್ಬಹುದು. ಸೊ ಅದು ಒಳ್ಳೆ ಮೆಥಡ್, ಕೊಡು ಬರೋದ್ರು ಏನೂ ಇರಲ್ಲ ಅವರಲ್ಲಿ. ಸೊ ಇದೊಂದು ಯೂಸ್ ಮಾಡ್ಕೊಂಡ್ರೆ ಅವ್ರಿಗೆ ಫ್ಲೋರೈಡ್ ಮುಕ್ತ ಜೀವನವನ್ನು ಪಡಿಬಹುದು.
1: ಪರೀಕ್ಷೆ
0: ಮಾಡ್ಕೊಂಡು
1: ಮೇಡಮ್, ಕೊನೆಯದಾಗಿ ತಮ್ಮ ಇಲಾಖೆಯಿಂದ ಹಮ್ಮಿಕೊಂಡಂತ ಅರಿವು ಮತ್ತು ಜಾಗೃತಿ ಕಾರ್ಯಕ್ರಮಗಳು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ, ಯಾಕಂದ್ರೆ ಸಮುದಾಯದ ಪಾತ್ರ ಬಹಳ ಮುಖ್ಯ ಆಗುತ್ತೆ ಈ ಒಂದು ಕಾರ್ಯಕ್ರಮ. ಯಾವುದೇ ಸರ್ಕಾರದ ಕಾರ್ಯಕ್ರಮಗಳಾಗ್ಲಿ ಅದು ಸಮುದಾಯಕ್ಕೆ ಇರುತ್ತೆ, ಸೊ ಸಮುದಾಯದವರ ಸಹಭಾಗಿತ್ವ ಬಹಳ ಮುಖ್ಯ ಆಗುತ್ತೆ. ಸೊ ಇವರ ನಿಟ್ಟಿನಲ್ಲಿ ಒಂದು ಅರಿವು ಜಾಗೃತಿ ಕಾರ್ಯಕ್ರಮಗಳಲ್ಲಿ ಅವರ ಒಂದು ಪಾತ್ರ ಎಷ್ಟು ಮುಖ್ಯ ಆಗಿರುತ್ತೆ
0: ಸಮುದಾಯದಲ್ಲಿ? ಸೊ ಅರಿವು ಮೂಡಿಸುವ ಕಾರ್ಯಕ್ರಮ ಅಂದಾಗ ಸಮುದಾಯ ಅಂದಿದ ತಕ್ಷಣ ಬರೀ ಒಂದು ಗಂಡು ಒಂದು ಹೆಣ್ಣು ಒಂದು ಮಗು ಅಂತ ಹೇಳಕ್ ಬರೋದಿಲ್ಲ. ನಾನು ಅವಾಗಲೇ ಹೇಳಿದಾಗ ಒಂದು ಪಂಚಾಯತಿ ಇರುತ್ತೆ, ಹೆಡ್ ಆಫ್ ದ ವಿಲೇಜ್ ಅಂತ ಹೇಳಿದಾಗ ಪಂಚಾಯತಿ ಇರುತ್ತೆ. ಪಂಚಾಯತಿ ಮುಖಾಂತರ ನಾವು ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಒಂದು ಕ್ಯಾಂಪ್ ನ ಹಮ್ಮಿಕೊಳ್ಳುವಂತಹ ಒಂದು ಕಾರ್ಯಕ್ರಮ ಇದೆ. ಪಂಚಾಯತಿಗೆ ತಿಳಿಸಿರ್ತೀವಿ ನೋಡಿ ಇಂಥ ಹಳ್ಳಿಯಲ್ಲಿ ಈ ತರ ಫ್ಲೋರೈಡ್ ಇದೆ, ನಾಳೆ ದಿನ ಅಲ್ಲಿ ಕ್ಯಾಂಪ್ ನಡೆಸ್ತಾ ಇರ್ತೀವಿ ಜನಗಳಿಗೆ. ನಿಮ್ಮ ಪಂಚಾಯತಿ ಮುಖಾಂತರ ಯಾರ್ಯಾರ ಆ ತರ ತೊಂದರೆ ಇದೆಯೋ ಅಲ್ಲಿ ಬಂದು ರೀಚ್ ಆಗಿ ಅಲ್ಲಿ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ನ ತಗೊಳಕ್ ಹೇಳಿ, ಪರೀಕ್ಷೆ ಮಾಡಿಸ್ಕೊಳಕ್ ಹೇಳಿ. ಅಲ್ಲಿ ದಂತ ಪರೀಕ್ಷಕರು ಬರ್ತಾರೆ ಮತ್ತೆ ಮೂಳೆ ಪರೀಕ್ಷಕರು ಬರ್ತಾರೆ. ಅವರಲ್ಲಿ ಏನೇ ಒಂದು ತೊಂದರೆಗಳಿರಲಿ ಅವ್ರು ಮಾಡಿಸಿ ಅವರಲ್ಲಿ ಏನಾದ್ರೂ ತೊಂದರೆ ಇದೆ ಅದನ್ನ ಅವರು ಜನರಲ್ ಹಾಸ್ಪಿಟಲ್ ಆಗ್ಲಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಆಗ್ಲಿ ರೆಫರ್ ಮಾಡಿಕೊಂಡು ಅವರಲ್ಲಿ ಪರೀಕ್ಷೆ ಮಾಡುವಂತ ಪ್ರಯೋಜನ ಇದೆ. ಅದರ ಜೊತೆಗೆ ನಮ್ಮಲ್ಲಿರುವಂತ ಮಾಹಿತಿ ಏನು ಅಂತ ಹೇಳಿದ್ರೆ, ಸಪ್ಲಿಮೆಂಟ್ಸ್ ಅಲ್ದಿರಾನೆ ಅವರಿಗೆ ಮೊಬಿಲಿಟಿ ಏಡ್ಸ್ ಅಂತ ಹೇಳಿ ಪರಿಕರಣಗಳು ಅಂತ ಹೇಳ್ತೀವಿ. ಅಂದ್ರೆ ಈ ವಾಕಿಂಗ್ ಸ್ಟಿಕ್ ಆಗ್ಲಿ, ವಾಕರ್ಸ್ ಆಗ್ಲಿ, ಮತ್ತೆ ವೀಲ್ ಚೇರ್ ಆಗ್ಲಿ, ನಮ್ಮಲ್ಲಿ ಒಂದು ಟ್ರೈಸೈಕಲ್ಸ್ ಅಂತ ಹೇಳ್ತಾರೆ ಅದನ್ನು ಕೂಡ ಕೊಡುವಂತ ಪ್ರೊವಿಷನ್ ನಮ್ಮಲ್ಲಿದೆ. ಸೊ ಅದನ್ನು ಕೂಡ ಅಂದ್ರೆ ನಾವು ಇನ್ ಟೈಮ್ ಅವ್ರಿಗೆ ತೊಂದರೆ ಇದೆ ಅಂತ ಹೇಳಿ ಅವ್ರು ಹೇಳಿದ ತಕ್ಷಣ ನಾವು ಅಲ್ಲಿ ಅವ್ರ ಹತ್ರ ಇರುವಂತ ಮಾಹಿತಿ ಅಂದ್ರೆ ಇವಾಗ ಎಲ್ಲರ ಹತ್ರನು ಒಂದು ಮಾಹಿತಿ ಏನ್ ಕಲೆಕ್ಟ್ ಮಾಡ್ತೀವಿ ಅವರ ಲೈಫ್, ಇದರಲ್ಲಿ ಆಧಾರ್ ಕಾರ್ಡ್ ನ ಮೇನ್ ಅವ್ರ ಆಧಾರ್ ಕಾರ್ಡ್ ಬೇಸ್ ಮೇಲೆ ನಾವು ಪ್ರತಿಯೊಂದು ಮಾಡುವಂತದ್ದು. ಆಧಾರ್ ಕಾರ್ಡ್ ನ ಕಲೆಕ್ಟ್ ಮಾಡ್ಕೋತೀವಿ, ಫೋಟೋಗಳನ್ನ ಕಲೆಕ್ಟ್ ಮಾಡ್ಕೋತೀವಿ, ಅವರು ಯಾವ ಸ್ಥಿತಿಯಲ್ಲಿ ಇದ್ದಾರೆ, ಅವರ ಕಾಲು ಯಾವ ತರ ಸೊಟ್ಟಾಗಿದೆ ಅನ್ನೋದ್ರ ಒಂದು ಫೋಟೋನ ತಗೋತೀವಿ. ಅದ್ರ ಜೊತೆಗೆ ಪಂಚಾಯತಿ ವತಿಯಿಂದ ಅವ್ರ ಕೈಯಲ್ಲೇ ಅವ್ರಿಗೆ ಪರಿಕರಣಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಬರ್ತೀವಿ ನಾವು. ಇದೊಂದು ಸಹಕಾರ ಇದೆ, ಪಂಚಾಯತಿಯವರು ಒಳ್ಳೆ ಸಹಕಾರ ಕೊಡ್ತಾರೆ ನಮ್ಗೆ ತೊಂದರಾಗಿಲ್ಲ. ಅದರ ಜೊತೆಗೆ ಆರೋಗ್ಯ ಇಲಾಖೆ ಕೂಡ ಇವಾಗ ಒಂದು ಸಾರಿ ಮಾತ್ರೆ ಕೊಟ್ಟು ಬಂದ್ವಿ, ಅದೊಂದು ಮಾಹಿತಿ ಇರುತ್ತೆ. ನೀವು ಬಂದಿದ್ದಾಗ ನಮ್ಗೆ ಮಾತ್ರೆ ಕೊಟ್ಟೋದ್ರಿ, ಆಮೇಲೆ ನಮ್ಗೆ ಮಾತ್ರೆ ಕೊಡೋರು ಇಲ್ಲ ಅಂತೇಳಿ ಅದನ್ನ ಪಿ ಎಸ್ ಸಿಗಳಿಗೆ ಕಳಿಸಿರ್ತೀವಿ. ನೋಡಿ ಇಂಥ ಕೇಸಸ್ ಬರುತ್ತೆ ನಿಮ್ಗೆ ಇಂಥ ಹಳ್ಳಿಯಿಂದ. ಸೊ ಆ ಹಳ್ಳಿಯ ಒಂದು ಜನ ಬಂದಾಗ ಇವರಿಗೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ಆಗ್ಲಿ, ವಿಟಮಿನ್ ಸಿ ಸಪ್ಲಿಮೆಂಟ್ಸ್ ಆಗ್ಲಿ ನಿಮ್ಮ ಕಡೆಯಿಂದ ಅವ್ರಿಗೆ ಕೊಡ್ಬೇಕಾಗುತ್ತೆ. ಆಶಾ ವರ್ಕರ್ಸ್ ಒಳ್ಳೆ ಸಹಾಯ ಮಾಡ್ತಾರೆ. ಅವರು ಕೂಡ ಕೇಳ್ತಾರೆ, ಮೇಡಮ್ ನಿಮ್ಮ ಒಂದು ಮಾತ್ರೆಗಳು ಒಳ್ಳೆ ಕ್ವಾಲಿಟಿ ಕೊಟ್ಟಿರ್ತೀರಂತೆ, ನೀವು ನಿಮ್ಮ ಮಾತ್ರೆಗಳೇ ಕೊಡಿ ನಮ್ಮ ಹಳ್ಳಿ ಜನಕ್ಕೆ ಬೇಕಾಗುತ್ತಂತೆ ಅಂತೇಳಿ. ಅವರು ವಿತ್ ಲಿಸ್ಟ್ ಬಂದಾಗ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಡಿಸ್ಟ್ರಿಬ್ಯೂಟ್, ತಿಂಗಳ ಮಟ್ಟಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಕಳಿಸ್ಕೊಡ್ತೀವಿ. ಸೊ ಆಶಾ ಕಡೆಯಿಂದ ನಮ್ಗೆ ಒಳ್ಳೆ ಹೆಲ್ಪ್ಫುಲ್ ಆಗಿದೆ. ಸೊ ಪಂಚಾಯತಿ, ಆಶಾ, ಆರೋಗ್ಯ ಇಲಾಖೆ, ಅಲ್ಲಿನ ಒಂದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅಂದ್ರೆ ಕಾಲೇಜ್ ಆಗ್ಲಿ ಶಾಲೆ ಆಗ್ಲಿ ಏನೇ ಇರ್ಲಿ ಅವೆಲ್ಲಾನು ಒಟ್ಟುಗೂಡಿ ನಾವು ಕೆಲಸ ಮಾಡ್ತಾ ಇದ್ವಿ. ಸೊ ಹಾಗಾಗಿ ಒಂದು ಕೂಡು ಕುಟುಂಬದ ತರ ಇರ್ತೀವಿ ಒಂದು ಹಳ್ಳಿಗೆ ಹೋದ್ರೆ. ಸೊ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಪ್ರತಿಯೊಂದನ್ನು.
1: ಸೊ ಒಟ್ಟಾರೆಯಾಗಿ ಒಂದು ನೀರು ಅಂತ ಬಂದಾಗ, ಒಂದು ಶುದ್ಧ ನೀರು ಅಂತ ಅಂದಾಗ ಸಾಕಷ್ಟು, ಯಾಕಂದ್ರೆ ನಾವು ಒಂದು ಪದ್ರದಲ್ಲಿ ನೋಡಿದಾಗ ಅದು ಮಾಮೂಲಿ ಆಗಿರುತ್ತೆ, ಸ್ವಲ್ಪ ಹಾಳಾಗೋದಾಗ ಸೊ ಅಲ್ಲಿ ಗೊತ್ತಾಗುತ್ತೆ ನಮ್ಗೆ ನೀರಿನಲ್ಲಿ ಯಾವ ಕ್ವಾಲಿಟೀಸ್ ಇರುತ್ತೆ, ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದನ್ನ ನಾವು ಅದನ್ನ ತಿಳ್ಕೊಂಡ್ಬಿಟ್ಟು ನಮ್ಮೊಂದು ಆರೋಗ್ಯದ ಸೇವನೆ ಮಾಡಿದಾಗ ಉತ್ತಮವಾಗಿರುತ್ತೆ. ಸೊ ಮೇಡಮ್, ಇದುವರೆಗೂ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ನೀರಿನ ಪರೀಕ್ಷೆ ಮಹತ್ವದ ಕುರಿತು ಒಂದು ಸಂದರ್ಶನಕ್ಕೆ ಉತ್ತಮವಾದಂತಹ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ರ. ಸೊ ಇದೇ ರೀತಿ ಹೆಚ್ಚು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮತ್ತಷ್ಟು ವಿಷಯಗಳ ಕುರಿತು ತಮ್ಮ ಆರೋಗ್ಯ ಇಲಾಖೆಯಿಂದ ಸಾರ್ವಜನಿಕರಿಗೆ ಅರಿವು ಮತ್ತು ಜಾಗೃತಿ ಮೂಡಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಹಾಗೂ ಧನ್ಯವಾದಗಳು.
0: ತುಂಬಾ ಥ್ಯಾಂಕ್ಸ್.

0: ನಮಸ್ತೆ, ನನ್ನ ಹೆಸರು ರಮ್ಯಾ. ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ 90.4 ಮೆಗಾ ಹರ್ಟ್ ಎಫ್ಎಂ ಬೂದಿಕೋಟೆ.
1: ಮಹಿಳೆಯರೇ, ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ. ನಿಲಯದ ಮೊದಲನೇ ಪ್ರಸಾರದ ಕಾರ್ಯಕ್ರಮಗಳು ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ನಮ್ಮ ನಿಮ್ಮ ಭೇಟಿ ಮಧ್ಯಾಹ್ನ 12 ಗಂಟೆಗೆ. ಪ್ರೀತಿಯ ಕೇಳುಗರೇ, ಈ ದಿನದ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಧ್ವನಿ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 7026220055 ಕ್ಕೆ ಕರೆ ಮಾಡಿ. ಧನ್ಯವಾದಗಳು.

0: ನಂಬಧ್ವನಿ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.4 ತರಂಗಾಂತರ ಬೂದಿಕೋಟೆ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ. ಕೇಳಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀರಿನ ಪರೀಕ್ಷೆ ಮಹತ್ವದ ಕುರಿತು ಸಂದರ್ಶನದ ಕಾರ್ಯಕ್ರಮಕ್ಕೆ ಇಂದಿನ ನಮ್ಮ ಒಂದು ರೇಡಿಯೋ ಕೇಂದ್ರದಲ್ಲಿ ಶ್ರೀಮತಿ ಅರ್ಚನಾ ಕೆಪಿ ಜಿಲ್ಲಾ ಫ್ಲೋರಸಿಸ್ಟ್ ಸಲಹೆಗಾರರು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಮೇಡಮ್, ಮೊದಲಿಗೆ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ.
1: ಮೇಡಮ್ ನಮಸ್ತೆ. ಇವತ್ತಿನ ಒಂದು ನೀರಿನ ಪರೀಕ್ಷೆ ಮಹತ್ವದ ಕುರಿತು ಒಂದು ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್
2: ಧನ್ಯವಾದಗಳು.
1: ಮೇಡಮ್, ಈಗಾಗಲೇ ಸಾಕಷ್ಟು ಬಾರಿ ಹಲವು ಬಾರಿ ನಮ್ಮ ಒಂದು ರೇಡಿಯೋ ಕೇಂದ್ರದಲ್ಲಿ ನೇರ ಫೋನ್ ಕಾರ್ಯಕ್ರಮ ಮುಖಾಂತರ ಸಂದರ್ಶನದ ಕಾರ್ಯಕ್ರಮ ಮುಖಾಂತರ ಸಾರ್ವಜನಿಕರಿಗೆ ಒಂದು ನೀರಿನ ಮಹತ್ವದ ಬಗ್ಗೆ ಅರಿವು ಮೂಡಿಸಿಕೊಂಡು ನಿರಂತರವಾಗಿ ಬರ್ತಾ ಇದ್ರು. ಸೊ ಇವತ್ತಿನ ದಿನನೂ ಸಹ ಒಂದು ನೀರಿನ ಪರೀಕ್ಷೆಯ ಮಹತ್ವ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮುಂಚೆ ತಮ್ಮ ಒಂದು ವೈಯಕ್ತಿಕ ಪರಿಚಯದ ಮುಖಾಂತರ

0: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅರ್ಚನಾ ಕೆಪಿ. ನಾನು ಜಿಲ್ಲಾ ಫ್ಲೋಸ ಸಲಹೆಗಾರರಾಗಿ ಸತತ 10 ವರ್ಷಗಳಿಂದ ನಾನು ಜಿಲ್ಲಾ ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ನನ್ನ ಪಾರ್ಟ್ ಆಫ್ ಕೆಲಸ ಏನು ಅಂತ ಹೇಳಿದ್ರೆ, ಇಲ್ಲಿ ಫ್ಲೋರೈಡ್ ನೀರಿನಲ್ಲಿರುವಂತಹ ಫ್ಲೋರೈಡ್ ಅನ್ನ ಪರೀಕ್ಷೆ ಮಾಡಿ ಅದರ ಮಾಹಿತಿಯನ್ನು ಎಲ್ಲಾ ತಾಲೂಕು ಮಟ್ಟ ಹಾಗೂ ಹಳ್ಳಿ ಮಟ್ಟದಲ್ಲಿ ನಾನು ಅದನ್ನ ವಿವರಣೆ ಕೊಡುವಂತಹ ಕೆಲಸ ನಂದು. ಸೊ ಇಲ್ಲಿ ನಮಗೆ ಲ್ಯಾಬ್ ಟೆಸ್ಟಿಂಗ್ ನಡೆಯುತ್ತೆ. ನಮ್ಮಲ್ಲಿ ಲ್ಯಾಬ್ ಮುಖಾಂತರ ನಾವು ಫ್ಲೋರೈಡ್ ಟೆಸ್ಟಿಂಗ್ ಮಾಡ್ತೀವಿ. ಹಾಗೆ ನೀರಲ್ಲದೆ ಕೇಸುಗಳಲ್ಲಿ ಅಂದ್ರೆ ತೊಂದರೆಯಿಂದ ಬಾಧಿತರಾಗಿರುವಂತಹ ಕೆಲವೊಂದು ವ್ಯಕ್ತಿಗಳ ಮೂತ್ರ ಪರೀಕ್ಷೆಯನ್ನು ಮಾಡಿ ಅವರಿಗೆ ಎಷ್ಟು ತೊಂದರೆ ಇದೆ, ಅವ್ರಿಗೆ ತೊಂದರೆ ಆಗಿದ್ದಲ್ಲಿ ಯಾವ ತರ ಮಾಹಿತಿಯನ್ನ ಕೊಡಬೇಕು, ಅವ್ರಿಗೆ ಯಾವ ತರ ಒಂದು ಆಹಾರ ಪದ್ಧತಿ ಆಗ್ಲಿ, ಒಂದು ಮಾತ್ರೆಗಳ ಗುಳಿಗೆಗಳ ಒಂದು ಪದ್ಧತಿ ಆಗ್ಲಿ, ಯಾವ ತರ ಇಟ್ಕೋಬೇಕು ಅನ್ನೋದೊಂದು ನಾವು ಇಲ್ಲಿ ವಿವರಣೆ ಕೊಡ್ತೀವಿ ನಾವು. ಸೊ ಈ ಕಾರ್ಯಕ್ರಮದ ಉದ್ದೇಶ ಫ್ಲೋರೈಡ್ ನ ಕಮ್ಮಿ ಮಾಡಬೇಕು, ದೇಹದಲ್ಲಾಗ್ಲಿ ನೀರಿನಲ್ಲಾಗ್ಲಿ. ಇದು ಒಂದು ಮಹತ್ವದ ಕಾರ್ಯ ಆಗಿರೋದ್ರಿಂದ ಸತತ ಎಲ್ಲ ಅನ್ನೋದಕ್ಕಿಂತ 19 ಜಿಲ್ಲೆಗಳಲ್ಲಿ ನಮ್ಮಲ್ಲಿ ವಿಸ್ತರಣೆ ಆಗಿದೆ ಈ ಒಂದು ಕಾರ್ಯಕ್ರಮ. ನಮ್ಮ ಕಾರ್ಯಕ್ರಮ ಅಂತ ಹೇಳಬೇಕು ಅಂತ ಹೇಳಿದ್ರೆ ಜಿಲ್ಲಾ ಫ್ಲೋರೋಸಿಸ್ ಕಾರ್ಯಕ್ರಮ ಅಂತ ಹೇಳ್ಬೋದು, ಇಲ್ಲ ಅಂತ ಹೇಳಿದ್ರೆ ನಿಯಂತ್ರಣ ಹಾಗೂ ತಡೆಗಟ್ಟುವ ಕಾರ್ಯಕ್ರಮ, ಫ್ಲೋರೋಸಿಸ್ ನಿಯಂತ್ರಣ ಹಾಗೂ ತಡೆಗಟ್ಟುವ ಕಾರ್ಯಕ್ರಮ ಅಂತ ಹೇಳ್ಬೋದು. ಇದುವರೆಗೂ ನಮಗೆ ತಿಳಿದು ಬಂದಂತ ಇದರಲ್ಲಿ ರಿಸರ್ಚ್ ಪ್ರಕಾರ 19 ಜಿಲ್ಲೆಗಳು ಅಂದ್ರೆ ಕರ್ನಾಟಕದಲ್ಲಿ 19 ಜಿಲ್ಲೆಗಳಲ್ಲಿ ನಾವು ನೋಡಬಹುದು ಅಂದ್ರೆ ಫ್ಲೋರೈಡ್ ಹೆಚ್ಚಾಗಿ ಕಾಣಿರುವಂತಹ ನೀರಿನಲ್ಲಿ ಹೆಚ್ಚಾಗಿ ಕಂಡು ಬಂದಿರುವಂತಹ ಜಾಗಗಳು ಅಂತ ಹೇಳ್ಬೋದು. ಹಾಗಾಗಿ 19 ಜಿಲ್ಲೆಯಲ್ಲಿ ಪ್ರಕಾರವಾಗಿ ನಾವು ಈ ಕಾರ್ಯಕ್ರಮಗಳನ್ನ ನಡ್ಸ್ಕೊಂಡು ಹೋಗ್ತಾ ಇದ್ವಿ. ಮುಂದೆ ಅದು ಜಾಸ್ತಿ ಆಗುವಂತ ಒಂದು ಮಾಹಿತಿ ಇದೆ. ಬಟ್ ಈ ಇದುವರೆಗೂ 19 ಜಿಲ್ಲೆಯಲ್ಲಿ ನಮ್ಮ ಕಾರ್ಯಕ್ರಮ ಮುಂದುವರಿಸ್ಕೊಂಡು ಹೋಗ್ತಾ ಇದೆ. ಇದನ್ನ ಬಿಟ್ರೆ ಕರ್ನಾಟಕ ಅನ್ನೋದು ಬಿಟ್ರೆ ದೇಶಾದ್ಯಂತ ಏಷ್ಯಾ ಮಟ್ಟದಲ್ಲಿ ನಮ್ಮದು ಒಂದು ಉನ್ನತ ಸ್ಥಾನದಲ್ಲಿದೆ ಈ ಫ್ಲೋರೈಡ್ ಅಂಶ. ಉನ್ನತ ಸ್ಥಾನ ಅಂದ್ರೆ ಏಷ್ಯಾದಲ್ಲಿ ಚೈನಾ, ಪಾಕಿಸ್ತಾನ, ಅಫ್ಘಾನಿಸ್ತಾನ ಅಂತ ಏನಿದೆ ಅದರಲ್ಲಿ ಇಂಡಿಯಾ ಒಂದು ಒಳ್ಳೆಯ ಫ್ಲೋರೈಡ್ ರಿಚ್ ಆಗಿರುವಂತಹ ಜಾಗ. ಯಾಕಂದ್ರೆ ನಮ್ಮಲ್ಲಿ ಜಾಸ್ತಿ ಗ್ರೌಂಡ್ ಲೆವೆಲ್ ವಾಟರ್ ಅಂದ್ರೆ ಬೋರ್ ನೀರನ್ನ ಅಳವಡಿಕೆ ಮಾಡಿಕೊಂಡು ನೀರಿನ ಒಂದು ಉಪಯೋಗವನ್ನ ಮಾಡ್ತಾ ಇರೋದ್ರಿಂದ ಪ್ರತಿಯೊಬ್ಬರಿಗೂ ನೀರಿನ ಅವಶ್ಯಕತೆ ಜಾಸ್ತಿ ಇರೋದ್ರಿಂದ ಈ ಸರ್ಫೇಸ್ ವಾಟರ್ ಅಂತ ಹೇಳ್ತೀವಿ ಅಂದ್ರೆ ಹೊರಗಡೆ ನೆಲದ ಒಂದು 10 ಅಡಿ ಮೇಲೆ ಬರುವಂತಹ ನೀರು ಅಂದ್ರೆ ಈ ಕೆರೆ, ಕಟ್ಟೆ, ನದಿ ಆ ತರದ್ದು ತುಂಬಾ ಕಮ್ಮಿ ಇದೆ ನಮ್ಮ ಜಾಗದಲ್ಲಿ. ಸೊ ಯಾವಾಗ ಕಮ್ಮಿ ಆಗ್ತಾ ಬರುತ್ತೋ ಆಗ ಭೂಮಿಯ ಒಂದು ತಳಮಟ್ಟದಲ್ಲಿ ನಮಗೆ ನೀರು ಸಿಗುವಂತಹ ಒಂದು ಇದಿರುತ್ತೆ. ನಮ್ಮ ಅವಶ್ಯಕತೆಗಿಂತ ಜಾಸ್ತಿ ಬಳಕೆ ಮಾಡೋದ್ರಿಂದ ಏನಾಗಿದೆ, ನೀರು ತಳಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅಂದ್ರೆ ಬೋರ್ ಲೆವೆಲ್ಗೆ ಹೋಗಿದೆ. ಆ ಬೋರ್ನಿಂದ ನಾವು ನೀರನ್ನ ಹೊರತೆಗೆದು ನಾವು ಉಪಯೋಗ ಮಾಡುವಂತದ್ದು ವಾಡಿಕೆ ಆಗಿದೆ. ಆ ವಾಡಿಕೆಯಿಂದ ಏನಾಗಿದೆ ಅಂತ ಹೇಳಿದ್ರೆ ಇವಾಗ ಇಲ್ದಿರುವಂತಹ ಒಂದು ನಿಧಿನ ಕಂಡಿಡದಷ್ಟು ಏನಾಗ್ತಾ ಇದೆ, ಆ ನಿಧಿಯಲ್ಲಿ ಕೆಲವೊಂದು ಕಲ್ಮಶಗಳು ಆಚೆ ಬರ್ತಾ ಇದೆ. ಅಂದ್ರೆ ನಿಧಿ ಅನ್ನೋದು ನಮ್ಮಲ್ಲಿ ಏನಾಗಿದೆ ಅಂದ್ರೆ ನಮಗೆ ಬೇಕಾಗಿರುವಂತ ನೀರು ನಿಧಿಯಾಗಿ ಸೇರ್ಕೊಂಡ್ಬಿಟ್ಟಿದೆ ನಮ್ಮ ಜೀವನದಲ್ಲಿ. ನೀರಿಲ್ಲ ಅಂತ ಹೇಳಿದ್ರೆ ದಿನಬಳಕೆ ವಸ್ತುಗಳಲ್ಲಿ ತೊಳೆಯೋದಕ್ಕಾಗ್ಲಿ, ಯಾವುದೇ ದಿನ ಸ್ನಾನಕ್ಕಾಗ್ಲಿ, ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಇಷ್ಟು ಲೀಟರ್ ನೀರು ಕುಡಿಬೇಕು ಅಂತ ಹೇಳ್ತಾರೆ, ಅದನ್ನ ಸೇವನೆ ಮಾಡಕ್ಕಾಗ್ಲಿ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ನೀರಿನ ಒಂದು ಅವಶ್ಯಕತೆ ಇಷ್ಟಾಗಿರೋದ್ರಿಂದ ಏನಾಗುತ್ತೆ, ಸರ್ಫೇಸ್ ವಾಟರ್ ಅಂದ್ರೆ ಹೊರಗಡೆ ಪ್ರಪಂಚಕ್ಕೆ ಕಾಣಿಸುವಂತ ಕೆರೆ, ಕಟ್ಟೆಗಳು, ಡ್ಯಾಮ್ಗಳು ಎಲ್ಲ ಖಾಲಿ ಹಾಕ್ತಿರೋದ್ರಿಂದ ಏನಾಗಿದೆ, ಒಳಗಡೆ ಇರುವಂತಹ ನೀರು ತುಂಬಾ ಒಳಗಡೆ ಹೋಗಿ ಅದು ಬತ್ತೋಗುವಂತ ಸ್ಥಿತಿಯಲ್ಲಿದೆ. ಆ ಬತ್ತೋಗಿರೋ ನೀರನ್ನ ತೆಗೆದು ನಾವೇನ್ ತಗೊಳ್ತೀವಿ, ಅವಾಗ ನಮಗೆ ಸಿಗುವಂತಹ ಕಲ್ಮಶಗಳು ಅಂದ್ರೆ ಅದರ ಜೊತೆ ಬರುವಂತ ಆರ್ಸಿನಿಕ್ ಆಗಿರ್ಬೋದು, ಬೋರಾನ್ ಆಗಿರ್ಬೋದು, ಫ್ಲೋರಿನ್ ಆಗಿರ್ಬೋದು, ಈ ಎಲ್ಲ ಏನು ಅಂತ ಹೇಳಿದ್ರೆ ನಮ್ಮ ಒಂದು ಕೆಮಿಕಲ್ ಟರ್ಮ್ ಅಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಇವೆಲ್ಲ ಪಿ ಬ್ಲಾಕ್ಸ್ ಅಲ್ಲಿ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಅಂದ್ರೆ ಇದೆಲ್ಲ ಯಾವ ತರ ಇರುತ್ತೆ ಅಂದ್ರೆ ನೋಡೋದಿಕ್ಕೆ ಕಾಣೋದಿಕ್ಕೆ ಅದೆಲ್ಲ ಕಣ್ಣಿಗೆ ಕಾಣದಿರೋ ಹಾಗೆ ಯಾವ್ದ್ರಲ್ಲಾದ್ರೂ ಮಿಕ್ಸ್ ಆಗಿ ಬರುವಂತದ್ದು, ಅದು ಕುಡಿತಾ ಇದ್ರೆ ನಮ್ಗೆ ಇದ್ರಲ್ಲಿ ಏನು ಇಲ್ಲ ಅಂತ ಅನ್ಸೋದು, ಆ ತರ ನಡೀತಾ ಇರುತ್ತೆ. ಬಟ್ ಒಳಗೆ ಹೋದ ಮೇಲೆ ಅದರ ಒಂದು ಪ್ರಭಾವದಿಂದ ನಮ್ಗೆ ತುಂಬಾ ಸಾಕಷ್ಟು ತೊಂದರೆಗಳಾಗುವಂತಹ
1: ಸಾಮಾನ್ಯವಾದ
0: ಹೌದು ಯಾವ್ದೇ ಆಗ್ಲಿ, ಇವಾಗ ಬ್ರೋಮಿನ್ ಆಗ್ಲಿ, ಕ್ಲೋರಿನ್ ಆಗ್ಲಿ, ಎಲ್ಲ ಕೂಡ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಒಂದು ಕಾಂಪೌಂಡ್ ಅಲ್ಲಿ ಮಾಡಿದಾಗ ನಮ್ಗೆ ಸಿಗುವಂತದ್ದು ಪೌಡ್ರು. ಬಟ್ ನಮ್ಮ ಫ್ಲೋರಿನ್ ಅನ್ನೋ ಏನೋ ಒಂದು ನಾವು ಹೇಳ್ತೀವಿ ಅದು ಕಂಪ್ಲೀಟ್ ಆಗಿ ನಮ್ಗೆ ಕಣ್ಣಿಗೆ ಕಾಣಿಸ ಪಾರದರ್ಶಕವಾಗಿರುತ್ತೆ. ನೀರಿನಲ್ಲಿ ಯಥೇಚ್ಛವಾಗಿ ಮಿಕ್ಸ್ ಆಗುವಂತಹ ವಸ್ತು ಇದು. ನಮ್ಮ ಸೈನ್ಸ್ ಟರ್ಮ್ ಅಲ್ಲಿ H2 ಅಂತ ಹೇಳ್ತೀವಿ, ಆ H2ಗೆ ಈ ಫ್ಲೋರಿನ್ F2 ಬೇಗ ಮಿಕ್ಸ್ ಆಗುತ್ತೆ. ಕಾಂಬಿನೇಷನ್ ಆಫ್ H2 ಅಂಡ್ F2 ಅಂದ್ರೆ ತುಂಬಾ ಬೇಗ ಕಂಬೈನ್ ಆಗುತ್ತೆ. ಕಂಬೈನ್ ಆಗಿದ ತಕ್ಷಣ ಅದು H2O ಆಗಿ ಆಚೆ ಬರುತ್ತೆ, ಆಕ್ಸಿಜನ್ ಮಿಕ್ಸ್ ಆಗಿ. ಫ್ಲೋರಿನ್ ಏನಾಗುತ್ತೆ, ಹಾರ್ಡ್ ಸಬ್ಸ್ಟೆನ್ಸ್ ಅಲ್ಲಿ ಅಲ್ಲೇ ಬಚ್ಚಿಟ್ಕೊಂಡು ಹೊರಗೆ ಬಂದ ಮೇಲೆ ನಮಗೆ ಸಾಕಷ್ಟು ತೊಂದರೆಗಳನ್ನ ನಾವು ಫೇಸ್ ಮಾಡ್ತೀವಿ. ಆ ಸಾಕಷ್ಟು ತೊಂದರೆಗಳಲ್ಲಿ ಮೇನ್ ಇರುವಂತಹ ತೊಂದರೆ ಏನು ಅಂದ್ರೆ ಫ್ಲೋರೋಸಿಸ್, ಫ್ಲೋರೈಡ್ ಇಂದ ಬರುವಂತಹ ಒಂದು ತೊಂದರೆ. ಇದು ನಾವು ಕಾಯಿಲೆ ಅನ್ನೋದಕ್ಕಿಂತ ತೊಂದರೆ ಅಂತ ಹೇಳ್ಬೋದು. ಈ ತೊಂದರೆಯಲ್ಲಿ ಹೇಗಿರುತ್ತೆ ಅಂದ್ರೆ, ಸತತವಾಗಿ ದೀರ್ಘಕಾಲದವರೆಗೆ ನಾವು ಸೇವನೆ ಮಾಡ್ತಾ ಇರುವಂತ ನೀರಿಂದ ನಮಗೆ ದಂತ ಫ್ಲೋರೋಸಿಸ್ ಆಗ್ಲಿ, ಮೂಳೆಗಳ ಫ್ಲೋರೋಸಿಸ್ ಆಗ್ಲಿ ಬರುವಂತಹ ಚಾನ್ಸಸ್ ಜಾಸ್ತಿ ಇದೆ. ಈ ದಂತ ಮತ್ತೆ ಮೂಳೆ ಒಂದು ಸಾರಿ ಬಂತು ಅಂತ ಹೇಳಿದ್ರೆ ಅದನ್ನ ರೀಸೈಕಲ್ ಮಾಡೋದಕ್ಕೆ ಆಗಲ್ಲ, ಅಂದ್ರೆ ಯಾವ್ದೇ ತರ ರಿಪೇರ್ ಮಾಡೋದಕ್ಕೆ ಆಗಲ್ಲ. ರಿಪೇರ್ ಮಾಡೋದಕ್ಕೆ ತಗೊಂಡ್ರು ಕೂಡ ಸಮ್ ರೆಡಿಕಲ್ಸ್, ಅಂದ್ರೆ ನಾವು ಡೆಂಟಲ್ ಫ್ಲೋರೋಸಿಸ್ ಅಲ್ಲಿ ದಂತದ ಮೇಲಿರುವಂತಹ ಕರೆಗಳನ್ನ ತೆಗೆಸಿ ಕ್ರಿಪಿಂಗ್ ಅಂತ ಹೇಳ್ತಾರೆ, ತೆಗೆಸಿ ವರ್ನರ್ ಅಂತ ಹೇಳ್ತಾರೆ, ಅಂದ್ರೆ ಅದನ್ನ ನೀಟಿಗೆ ನೀಟ್ ಕಲರ್ ನೆಲ್ಲ ಶೇವ್ ತರ ಮಾಡಿ ಕ್ಲೀನ್ ಮಾಡ್ತೀವಿ. ಬಟ್ ಅದ ರಿಪೀಟ್ ಏನಾಗುತ್ತೆ, ಎರಡು ಮೂರು ತಿಂಗಳಿಗೆ ಮತ್ತೆ ಅದ ರಿಪೀಟ್ ಬಂದ್ಬಿಡುತ್ತೆ. ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಆ ಫ್ಲೋರೈಡ್ ಅನ್ನೋದು ಯಾವುದೇ ಒಂದು ವಸ್ತು ಮೇಲೆ ಕುತ್ಕೊಳ್ಳೋದಾಗ್ಲಿ, ಆ ವಸ್ತುನ ಹಾಳು ಮಾಡೋದಾಗ್ಲಿ ಮಾಡಲ್ಲ, ಅದು ಕಂಪ್ಲೀಟ್ ಬಾಡಿಯಲ್ಲಿ ಅದು ಅಬ್ಸಾರ್ಬ್ ಆಗ್ಬಿಡುತ್ತೆ. ಯಾವಾಗ ಅದು ಅಬ್ಸಾರ್ಬ್ ಆಗುತ್ತೆ ಅವಾಗ ನೀವು ಎಷ್ಟೇ ಟ್ರೀಟ್ಮೆಂಟ್ ಕೊಡ್ತಾ ಇರಲಿ ರಿಪೀಟೆಡ್ ಅದು ಡ್ಯಾಮೇಜ್ ಮಾಡ್ತಾನೆ ಇರುತ್ತೆ. ಆ ಡ್ಯಾಮೇಜ್ ಜೊತೆಗೆ ಈ ನಾವೇನು ಪ್ರೊಸೆಸ್ ಹೇಳ್ತೀವಿ ಟ್ರೀಟ್ಮೆಂಟ್ ತಗೋಬೇಕು ಡೆಂಟಲ್ ಇದರಲ್ಲಿ ಅಂತೇಳಿ, ಆ ಪ್ರೋಸೆಸ್ ಆದ ಮೇಲೆ ಕಂಪ್ಲೀಟ್ ನಮ್ಮ ಏನು ಹಲ್ಲುಗಳ ಒಂದು ಜೋಡಣೆ ಏನಿದೆ ಅದು ಅಲಗಾಡಕ್ಕೆ ಶುರುವಾಗುತ್ತೆ. ಯಾವುದೇ ತರ ಗಟ್ಟಿ ಪದಾರ್ಥ ನುಂಗಕ್ಕಾಗಲ್ಲ, ಬಿಸಿ ಪದಾರ್ಥ ತಣ್ಣ ಪದಾರ್ಥ ಎಲ್ಲದಕ್ಕೂ ನಾವು ಸೆನ್ಸಿಟಿವ್ ಆಗ್ಬಿಡ್ತೀವಿ. ಸೊ ಇದಿದ್ದು ನಾವು ಅದನ್ನ ಕಮ್ಮಿ ಮಾಡ್ಕೊಳ್ಳೋದು ಹೇಗೆ ಅಂದ್ರೆ, ನ್ಯೂಟ್ರಿಷನಲ್ಲಿ ಕಮ್ಮಿ ಮಾಡ್ಕೋಬೇಕು, ಇಲ್ಲ ಸಪ್ಲಿಮೆಂಟ್ ಅಲ್ಲಿ ಕಮ್ಮಿ ಮಾಡ್ಕೋಬೇಕು. ಅದಕ್ಕೆ ಯಾವ್ದೇ ತರ ರಿಪ್ಲೇಸ್ಮೆಂಟ್ಸ್ ಇಲ್ಲ. ಒಂದ್ಸರಿ ಆಪರೇಷನ್ ಮಾಡ್ಸ್ಕೊಂಡ್ರೆ ಸರಿ ಹೋಗುತ್ತೆ, ಇಲ್ಲ ಅದನ್ನ ಕ್ಲೀನ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ.
1: ನಮ್ಮ
0: ದೇಹದಲ್ಲಿ ದೇಹದಲ್ಲಿ ಅನ್ನೋದಕ್ಕಿಂತ ನರಗಳಲ್ಲಿ ಸೇರ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ಪ್ರತಿ ಸರಿ ನೀವು ಕ್ಲೀನ್ ಮಾಡಿಸಿದಾಗ ಆ ನರಗಳಿಂದ ಮತ್ತಷ್ಟು ಕರೆ ಜಾಸ್ತಿ ಆಗುತ್ತೆ. ಮತ್ತೆ ಕೆಲವೊಂದು ಕಡೆ ಏನಾಗಿದೆ ಅಂತ ಹೇಳಿದ್ರೆ, ಕಾಲುಗಳು ಅಂದ್ರೆ ಮೂಳೆಗಳಲ್ಲಿ ಏನಾದ್ರು ಡ್ಯಾಮೇಜ್ ಆಗಿದ್ದಲ್ಲಿ ಅದರ ಒಂದು ಆಪರೇಷನ್ಸ್ ಮಾಡುವಂತ ಪರಿಗಣನ ಇದೆ. ಸೊ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿನ ಒಂದು ಇದು ಆ ಟೈಮ್ಗೆ ಅದು ಟೈಟನ್ ಬರುತ್ತೆ. ಅಂದ್ರೆ ಒಂದು ಸ್ಕ್ರೂ ಹಾಕಿ ಮಾಡಿ ಅವರು ಸ್ವಲ್ಪ ಬಾಗಿರುವಂತ ಕಾಲುಗಳನ್ನ ಕೈಗಳನ್ನ ಸ್ಟ್ರೈಟ್ ಮಾಡಿ ಇಡ್ತಾರೆ. ಅದೇ ಸ್ವಲ್ಪ ದಿನ ಅದೇ ಫ್ಲೋರೈಡ್ ನೀರನ್ನ ಕುಡಿತಾ ಇದ್ದಲ್ಲಿ ಅದು ಮತ್ತಷ್ಟು ಬಾಗೋದಕ್ಕಿಂತ ಕಟ್ ಆಗ್ಬಿಡುತ್ತೆ. ಸೊ ತುಂಬಾ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕರೆಕ್ಷನ್ಸ್ ಅನ್ನೋದಕ್ಕಿಂತ ಮಾಡಿಸ್ಕೊಳ್ಳೋದಕ್ಕಿಂತ ಸುಮ್ಮನೆ ಇರೋದ್ ಬೆಟರು. ನಾವು ತಡ್ಕೊಂಡಾದ್ರೂ ಇರ್ತೀವಿ, ಮಾಡಿಸ್ಕೊಂಡು ಕಂಪ್ಲೀಟ್ ಕಾಲ್ ಕೈ ಮುರಿದೋದ್ರೆ ನಮ್ಗಿನ್ನ ಕಷ್ಟ ಅನ್ನೋ ಸ್ಥಿತಿಯಲ್ಲಿದ್ದಾರೆ ಜನ. ಸೊ ನಮ್ಮ ಕೋಲಾರ ಜಿಲ್ಲೆ ತಗೊಂಡ್ರೆ ದಂತ ಸ್ವಲ್ಪ ಜಾಸ್ತಿನೇ ಇದೆ ಮಕ್ಕಳಲ್ಲಿ. ಡೆಂಟಲ್ ಫ್ಲೋರೋಸಿಸ್, ಹಲ್ಲ ದಂತದ ಮೇಲೆ ಇರುವಂತ ಫ್ಲೋರೋಸಿಸ್ ತೊಂದರೆಗಳು ಜಾಸ್ತಿ ಇದೆ ಮಕ್ಕಳಲ್ಲಿ. ಅದು 6-10 ವರ್ಷದ ಮಕ್ಕಳಲ್ಲಿ ಇನ್ನ ಜಾಸ್ತಿ ಕಾಣಿಸ್ತಾ ಇದೆ. ಈ ಮೂಳೆಗಳ ಫ್ಲೋರೋಸಿಸ್ ಅಪರೂಪದಲ್ಲಿ ಅಪರೂಪವಾಗಿ ಅವರು ಸತತವಾಗಿ ಅದೇ ಬೋರ್ವೆಲ್ ನೀರನ್ನ ಕುಡಿತಾ, ಯಾವುದೇ ಕಾರಣಕ್ಕೂ ಅವರು ನಾವು ಫಿಲ್ಟರ್ ನೀರನ್ನ ಕುಡಿಯೋಲ್ಲ, ನಮ್ಗೆ ಫಿಲ್ಟರ್ ನೀರ್ ಆಗಲ್ಲ ಅನ್ನೋರ್ಗೆ ಕಂಪಲ್ಸರಿ ಇದು ಒಂದು ತೊಂದರೆ ಬಾಸುತ್ತೆ. ಇನ್ನು ಅದನ್ನ ಬಿಟ್ಟು ಎರಡೂ ಬಿಟ್ಟು ಇನ್ನೊಂದು ಅಂತ ಹೇಳಿದ್ರೆ, ಇತರೆ ಅಂಗಾಂಗಗಳ ಫ್ಲೋರೋಸಿಸ್ ಅಂದ್ರೆ ಬೇರೆ ಅಂಗಾಂಗಗಳ ಮೇಲೆ ಇದು ತೊಂದರೆ ಬಿಡುತ್ತೆ. ಅಂದ್ರೆ ಕೆಲವೊಬ್ಬರಿಗೆ ಕಿಡ್ನಿ ಮೇಲೆ ತೊಂದರೆ, ಕಿಡ್ನಿ ಸರಿಯಾಗಿ ಫಂಕ್ಷನ್ ಆಗದಿರಾ ಡಯಾಲಿಸಿಸ್ ವರ್ಗೂ ಹೋಗ್ತಾರೆ. ಕೆಲವೊಬ್ಬರಿಗೆ ಹೊಟ್ಟೆಯಲ್ಲಿ ತುಂಬಾ ತೊಂದರೆಗಳು ಅನುಭವಿಸಿ ಅಲ್ಸರ್ಸ್ ಎಲ್ಲ ಆಗಿ ಹುಣ್ಣಾಗಿ ತುಂಬಾ ಒದ್ದಾಡ್ತಾರೆ. ತುಂಬಾ ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ನಡುವೆ ಕಾಣಿಸ್ಕೊಳ್ತಾ ಇರುವಂತ ಬಂಜೆತನ. ಪ್ರತಿ ಹಳ್ಳಿಯಲ್ಲೂ ನಾವು ಪರೀಕ್ಷೆ
1: ಮಾಡಬೇಕು. ಪುರುಷರಲ್ಲೂ ಸಮೇತ ಇದೆ ಕೆಲವು,
0: ಹೌದು, ಬಟ್ ಜನ ಬ್ಲೇಮ್ ಮಾಡೋದು ಮಹಿಳೆಯ ಮೇಲೆ. ಬಂಜೆ ಅಂದ ತಕ್ಷಣ ಫಸ್ಟ್ ಪಾಯಿಂಟ್ ಔಟ್ ಮಾಡೋದು ಹೆಣ್ಣಿಗೆ ಲಾಯಕ್ಕಿಲ್ಲ ಅಂತೇಳಿ. ಆದ್ರೆ ಇಲ್ಲಿ ಏನಾಗುತ್ತೆ, ಈ ಫ್ಲೋರೈಡ್ ಇರೋದ್ರಿಂದ ತೊಂದರೆ ಏನಾಗುತ್ತೆ ಅಂದ್ರೆ, ಆ ಫ್ಲೋರೈಡ್ ನಿಂದ ಕುಡಿದಾಗ ಆ ವೀರಾಣುಗಳಾಗ್ಲಿ ಅಂಡಾಶಯದ ಮೇಲೆ ಆಗ್ಲಿ ತುಂಬಾ ಪ್ರಭಾವ ಬೀಳುತ್ತೆ. ಅಂಡಾಶಯದ ಒಂದು ಶೆಲ್ ಅಂತ ಏನ್ ಹೇಳ್ತೀವೋ, ಔಟರ್ ಶೆಲ್ ಅಂತೇಳಿ, ಅದು ವೀಕ್ ಮಾಡ್ಬಿಡುತ್ತೆ. ವೀರಾಣುಗಳ ಒಂದು ಮೂಮೆಂಟ್ ಅಂತ ಏನಿರುತ್ತೆ ಅದನ್ನ ಡೌನ್ ಮಾಡುತ್ತೆ. ಸೊ ಹಾಗಾಗಿ ಅವ್ರಿಗೆ ಬಂಜೆತನ ಕಾಡುವಂತಹ ಚಾನ್ಸಸ್ ಜಾಸ್ತಿ ಇದೆ. ನಾವು ಹಳ್ಳಿಗಳಲ್ಲಿ ಹೋದಾಗ ಅವ್ರಿಗೆ ತುಂಬಾ ವಯಸ್ಸಾಗ್ಬಿಟ್ಟಿರುತ್ತೆ. ಆಲ್ಮೋಸ್ಟ್ ಒಂದು ಅವರ ಸಂಸಾರ ಜೀವನದಲ್ಲಿ 30 ವರ್ಷ ಕಂಪ್ಲೀಟ್ ಮಾಡಿರ್ತಾರೆ. ಅವ್ರಿಗೆ ಒಂದು 60 ವರ್ಷ ಯಜಮಾನರಿಗೆ ಹೆಂಡತಿ ಒಂದು 50 ವರ್ಷ ಇರುತ್ತೆ. ಕೇಳಿದಾಗ ಇಲ್ಲಮ್ಮ ನಾವು ಮಕ್ಕಳಿಲ್ಲ ಅಂತಾರೆ. ಒಂಥರ ಬಾಧೆ ಏನು ಅಂತ ಹೇಳಿದ್ರೆ, ಅವ್ರಿಗೆ ಗೊತ್ತಿಲ್ದಿರಾನೆ ಅವರನ್ನ ಈ ತರ ಒಂದು ಬಾಧೆಗೆ ತಂದಿರುವಂತಹ ಈ ಫ್ಲೋರೈಡ್ ಕೂಡ ಆಗಿರೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಇದು ಕೂಡ ಒಂದು ಮೂಲ ಕಾರಣ. ಇದರ ಜೊತೆಗೆ ತುಂಬಾ ಜನ ಏನಾಗಿದೆ ಅಂತ ಹೇಳಿದ್ರೆ, ಈ ತರ ನೀರನ್ನ ಕುಡಿದು ರಕ್ತಹೀನತೆಗೆ ತುಂಬಾ ತುತ್ತಾಗ್ತಿದ್ದಾರೆ. ಈ ರಕ್ತಹೀನತೆ ಹೇಗಿರುತ್ತೆ ಅಂದ್ರೆ, ಇಟ್ಸ್ ಅ ಸಡನ್ ಡೆತ್. ಸಡನ್ ಡೆತ್ ಅನ್ನೋದಕ್ಕಿಂತ ಲಿಟಲ್ ಬಿಟ್ ಸ್ಲೋ ಪಾಯ್ಸನಿಂಗ್ ಅಂತ. ಅಂದ್ರೆ ಕುಡಿತಾ ಕುಡಿತಾ ಇದ್ದಕ್ಕಿದ್ದ ಹಾಗೆ ಅದು 10 ಗ್ರಾಮ್ ಇದ್ದಿದ್ದು 7 ಗ್ರಾಮ್ಗೆ, 7 ಗ್ರಾಮ್ ಇದ್ದು 2 ಗ್ರಾಮ್ಗೆ, ಆತರ ಇಳಿದು ಸಡನ್ ಆ ಮನುಷ್ಯ ಸತ್ತೋಗುವಂತ ಚಾನ್ಸಸ್ ಜಾಸ್ತಿ ಇದೆ. ಹಾಗಾಗಿ ಅದನ್ನ ಪರೀಕ್ಷೆ ಮಾಡಿಸ್ಕೊತಾ ಇರ್ಬೇಕು. ಅದರಲ್ಲೂ ಜಾಸ್ತಿ ಈ ಗರ್ಭಿಣಿಯರಲ್ಲಿ ತುಂಬಾ ಕಾಣುವಂತಹದ್ದು ಇದು ರಕ್ತಹೀನತೆ. ಯಾಕಂದ್ರೆ ಒಂದು ಜೀವ ಅದಷ್ಟೇ ಪ್ರಾಣ ಹೋಗ್ತಾ ಇದೆ ಅಂದ್ರೆ ಅದೊಂದು ಅರ್ಥ ಇರುತ್ತೆ, ಅದ್ರೊಳಗೊಂದು ಜೀವ ಹೋಗಿದೆ ಯಾವ್ದೋ ಒಂದು ಚಿಕ್ಕ ಕಾರಣಕ್ಕೆ ಅಂತ ಹೇಳಿದಾಗ ಅದರ ಸುರಕ್ಷತೆ ನಾವು ಕಾಪಾಡ್ಕೊಳ್ಳೋದ್ರಿಂದ ಏನ್ ಮಾಡ್ಬೇಕು, ಇಬ್ಬರ ಒಂದು ಯೂರಿನ್ ಟೆಸ್ಟ್ ಆಗ್ಲಿ ಬ್ಲಡ್ ಟೆಸ್ಟ್ ಆಗ್ಲಿ ಕಂಪಲ್ಸರಿ ಯಾಕೆ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಒಂದು ಫ್ಲೋರೈಡ್ ಇಂದ ಹೆಣ್ಣು ಮಗುಗಾಗ್ಲಿ ಅದ್ರೊಳಗಿರುವಂತ ಒಂದು ಸಣ್ಣ ಜೀವಕ್ಕಾಗ್ಲಿ ತೊಂದರೆ ಆಗಬಾರದು ಅಂತ ಹೇಳಿ ನಾವೇನ್ ಮಾಡ್ತೀವಿ, ಪ್ರತಿ ತಿಂಗಳ ಒಂದು PMSME ಅಂತ ಮಾಡುವಾಗ ಆ ಮಕ್ಕಳಲ್ಲಿ ಏನ್ ತೊಂದರೆ ಇದೆ, ಫ್ಲೋರೈಡ್ ಇಂದ ಏನಾದ್ರು ತೊಂದರೆ ಆಗ್ತಿದೆ ಅಂತ ಹೇಳಿ ಪರೀಕ್ಷೆ ಮಾಡ್ತಿರ್ತೀವಿ, ಅದರ ಒಂದು ಮಾಹಿತಿ ಕೊಡ್ತೀವಿ. ಸೊ ಎಲ್ಲದಕ್ಕೂ ಒಂದು ಕಾರಣ ಏನು ಅಂತ ಹೇಳಿದ್ರೆ, ಫ್ಲೋರೈಡ್ ಹೆಚ್ಚಾಗಿದ್ದಲ್ಲಿ ಈ ತರ ತೊಂದರೆ ಆಗತ್ತೆ ಅಂತ ಹೇಳಿ, ಆ ತೊಂದರೆ ಆಗಬಾರ್ದು ಅಂತ ಹೇಳಿದ್ರೆ ನಾವು ಪಾಟಿಸಬೇಕಾಗಿರುವಂತ ಒಂದು ಕ್ರಮಗಳೇನು ಅಂದ್ರೆ, ಹೆಚ್ಚು ಹೆಚ್ಚು ಕ್ಯಾಲ್ಸಿಯಂ ಇರುವಂತ ಪದಾರ್ಥಗಳನ್ನ ಸೇವನೆ ಮಾಡ್ಬೇಕು
1: ಆಹಾರ
0: ಪದ್ಧತಿಯಲ್ಲಿ. ಇಲ್ಲ ಕ್ಯಾಲ್ಸಿಯಂ ನನಗೆ ಆಗ್ತಿಲ್ಲ, ಒಬ್ಬೊಬ್ಬರಿಗೆ ಹೇಳುವಂತ ವಾಡಿಕೆ ಇರುತ್ತೆ, ನನಗೆ ಹಾಲು ಕುಡಿದ್ರೆ ಆಗಲ್ಲ, ಮಜ್ಜಿಗೆ ಕುಡಿದ್ರೆ ಶೀತ, ನಾನು ಅದು ತಿನ್ನಲ್ಲ ಇದು ತಿನ್ನಲ್ಲ. ಸೊ ಅವ್ರೇನ್ ಮಾಡ್ಬೇಕು, ಸಪ್ಲಿಮೆಂಟ್ಸ್, ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್, ಇಲ್ಲ ಮಲ್ಟಿವಿಟಮಿನ್ ಸಪ್ಲಿಮೆಂಟ್ಸ್, ವಿಟಮಿನ್ ಸಿ ರಿಚ್ ಸಪ್ಲಿಮೆಂಟ್ಸ್ ನ ತಗೊಳ್ಳೋದು ಒಳ್ಳೇದು. ನಮಗೆ ಹೊರಗಡೆಯಿಂದ ಸೇರ್ತಾ ಇಲ್ಲ ಅಂದಾಗ ಈ ತರ ಬೇರೆ ಸಪರೇಟ್ ಆಗಿ ತಗೋಬೇಕು. ಇಲ್ಲ ಅದರ ಬಿಟ್ಟು ಹಾಲು, ಹಾಲಿನ ಪದಾರ್ಥಗಳು, ನುಗ್ಗೆ ಸೊಪ್ಪು ಯಥೇಚ್ಛವಾಗಿ ಕ್ಯಾಲ್ಸಿಯಂ ಇರುತ್ತೆ, ಅದರ ಜೊತೆಗೆ ವಿಟಮಿನ್ ಸಿ ಹೆಚ್ಚಾಗಿರುವಂತಹ ಪದಾರ್ಥಗಳು ಅಂದ್ರೆ ಹುಳಿ ಪದಾರ್ಥಗಳು, ನಿಂಬೆ ಹುಳಿ ಆಗಿರ್ಬೋದು, ಹುಣಸೆ ಹುಳಿ ಆಗಿರ್ಬೋದು, ದಾಳಿಂಬೆ ಸರಿ ಆರೆಂಜ್ ಆಗಿರ್ಬೋದು, ದಾಳಿಂಬೆ ಇದಾಗಿರ್ಬೋದು, ಸೇಬೆಕಾಯಿ, ಪ್ರತಿಯೊಂದು ಒಳ್ಳೆ ವಿಟಮಿನ್ ಸಿ ರಿಚ್ ಫುಡ್ ಆಗಿರೋದ್ರಿಂದ ತುಂಬಾ ಒಳ್ಳೇದು. ಅದರ ಜೊತೆಗೆ ಆಂಟಿ ಆಕ್ಸಿಡೆಂಟ್ಸ್, ನಾವು ದಿನ ಬಳಕೆಯಲ್ಲಿ ಮಾಡುವಂತ ಈರುಳ್ಳಿ ಆಗ್ಲಿ, ಬೆಳ್ಳುಳ್ಳಿ ಆಗ್ಲಿ, ಶುಂಠಿ ಆಗ್ಲಿ, ಇವೆಲ್ಲ ಒಳ್ಳೆ ಆಂಟಿ ಆಕ್ಸಿಡೆಂಟ್ಸ್. ತುಂಬಾ ಜನ ಅದನ್ನ ಬಳಕೆಯನ್ನು ಮಾಡೋದೇ ಇಲ್ಲ ಜೀವನದಲ್ಲಿ, ನನಗೆ ಅದು ಇಷ್ಟ ಆಗಲ್ಲ, ಅದು ಸ್ಮೆಲ್ ಆಗಲ್ಲ ಅಂತ ಹೇಳಿ ಬಿಟ್ಬಿಡ್ತಾರೆ. ಸೊ ಅವೆಲ್ಲ ಮಾಡ್ತಾ ಮಾಡ್ತಾ ಈ ಫ್ಲೋರೈಡ್ ಅನ್ನೋದು ದೇಹದಲ್ಲಿ ಆದಷ್ಟಾಗದೆ ಕಮ್ಮಿ ಆಗುವಂತ ಒಂದು ಪ್ರಕ್ರಿಯೆ ಇದೆ. ಸೊ ಒಂದು ಕೊನೆಯದಾಗಿ ಹೇಳ್ಬೇಕೇನು ಅಂತ ಹೇಳಿದ್ರೆ, ಈ ಒಂದು ಕಾರ್ಯಕ್ರಮದಲ್ಲಿ ಮಿನಿಮಮ್ ಅಂತ ಹೇಳಿದ್ರು ನಮಗೆ ಕೊಡುವಂತ ಒಂದು ಮಾಹಿತಿ, ಶುದ್ಧ ನೀರನ್ನ ಕುಡಿಬೇಕು. ಶುದ್ಧತೆಯನ್ನ ಕಾಪಾಡಿರುವಂತಹ ನೀರನ್ನ ಸೇವನೆ ಮಾಡೋದ್ರಿಂದ ಈ ಫ್ಲೋರೈಡ್ ಅನ್ನ ಕಮ್ಮಿ ಮಾಡೋದಕ್ಕೆ ಆಗುತ್ತೆ ಅಂತ ಹೇಳ್ತಾರೆ.
1: ಮೇಡಮ್, ಇವಾಗ ನೀರಿನ ಪರೀಕ್ಷೆ ಅಂತ ಬಂದಾಗ ಸಾಮಾನ್ಯವಾಗಿ ಈಗ ನಾವು ನಮ್ಮ ಪ್ರಸ್ತುತ ಕೋಲಾರ ಜಿಲ್ಲೆಯಲ್ಲಿ ನೋಡಿದಾಗ, ಒಂದು 2 ವರ್ಷದ ಹಿಂದೆ ನೋಡಿದಾಗ ಸುಮಾರು ಒಂದು 10-15 ವರ್ಷಗಳಿಂದ ಯಾವ ಒಳ್ಳೆ ಮಳೆನೇ ಇರ್ಲಿಲ್ಲ. ನಾವು ನೋಡ್ತಾ ಇದ್ದಂಗೆ ಬೋರ್ವೆಲ್ ಮುಖಾಂತರ ಅಂತಂದಾಗ ಸುಮಾರು ನಾವು 1500-2000 ನೀರ್ ತಗೊಂಡಿರ್ತಾವೆ ಹೇಳ್ದಂಗೆ, ಅಂದ್ರೆ ಯಾಕಂದ್ರೆ ಒಂದು ಆಗ್ಲೇ ಅದೊಂದು ನಿಧಿ ತರ ಆಗಿದೆ. ಸೊ ಅಷ್ಟು ನೀ ಆ ಆಳದಿಂದ ನೀರ್ ತಗೊಳ್ಳುವಾಗ ಈಗ ಒಂದ್ 2 ವರ್ಷದಿಂದ ಏನಾಗಿದೆ, ಉತ್ತಮ ಮಳೆ ಆಗಿದೆ, ಮಳೆ ಆಗಿದೆ, ಆಲ್ಮೋಸ್ಟ್ ಕೆಲವು ಡೆಡ್ ಬೋರ್ ಅಲ್ಲೂ ನೀರ್ ಬರ್ತಾ ಇದೆ. ಸೊ ಈಗ ತಮ್ಗೇನಾದ್ರೂ ಕೊರತೆ ಇದೆಯಾ, ಅಂದ್ರೆ ಈಗ ಪ್ರಸ್ತುತ ಕೆಲವೊಂದು ರೀಚಾರ್ಜ್ ಆಗಿದೆ, ಸೊ ಕೆಳಗಡೆಯಿಂದ ನೀರ್ ಮೇಲ್ ಬಂದಾಗ ಸೊ ಆ ನೀರಿನ ಗುಣಮಟ್ಟತೆ ಯಾವ ರೀತಿ ಇದೆ, ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ?
0: ಸೊ ನೋಡಿ, ಇವಾಗ ಏನ್ ಹೇಳ್ತಿದ್ದೀರಾ ನೀವು, ನೀವ್ ಕೊಡೋ ಕ್ವಶನ್ ಹೇಗಿದೆ ಅಂದ್ರೆ, ಆ ಉತ್ತಮ ಜಾಸ್ತಿ ಆದ್ರೆ ಬೋರ್ ಅಭಿವೃದ್ಧಿ ಜಾಸ್ತಿ ಆದಷ್ಟು ಏನಾದ್ರು ಕೆಮಿಕಲ್ ಚೇಂಜಸ್ ಇದೆಯಾ ಇಲ್ವಾ ಅಂತೇಳಿ. ಬಟ್ ಯಾವಾಗ ನಾವು ವಾಟರ್ ಲೆವೆಲ್ ಜಾಸ್ತಿ ಆಗ್ತಿದೆ, ನನಗೆ 1000 ಅಡಿಗೆ ಸಿಗ್ತಾ ಇದ್ದಿದ್ದು ಇವಾಗ 200 ಅಡಿಗೆ ಸಿಗ್ತಿದೆ ಅಂತಂದ್ರೆ, ಅರ್ಥ ಆ ನಿಧಿ ನಮಗೆ ಯಥೇಚ್ಛವಾಗಿ ಸಿಗ್ತಿದೆ ಅಂತ ಅರ್ಥ. ನೀರು ನಿಧಿಯಾಗಿ ಸಿಗ್ತಾ ಇಲ್ಲ, ಇವಾಗ ನಮ್ಗೆ ಕೈಗೆಟುಕೋ ಹಾಗೆ ಸಿಗ್ತಾ ಇದೆ. ಸೊ ಕೈಗೆಟುಕೋ ಹಾಗೆ ಸಿಗ್ತಾ ಇರೋದು ಕಲುಷಿತ ಆಗಿರೋದಿಲ್ಲ, ಅದು ಒಳಗಡೆಯಿಂದ ಬರ್ತಾ ಇರೋದ್ರೆ ಮಿನರಲೈಸ್ ಅಂದ್ರೆ ಕಂಪ್ಲೀಟ್ಲಿ ಒಳ್ಳೆ ಉತ್ತಮ ಮಿನರಲ್ಸ್ ಇಂದ ಕೊಡುವಂತ ನೀರೇ ಆಗಿರುತ್ತೆ. ಆದರೆ ಅದು ಎಲ್ಲೂ ಕೂಡ ಯಾವುದೇ ಕೂಡ ಪೈಪ್ಸ್ ಏನಿರ್ತೀವಿ ಡ್ರೈನೇಜ್ ಪೈಪ್ಸ್ ಆ ಕಡೆಯಿಂದ ಬರ್ತಾ ಇರಬಹುದು, ಅದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು. ಅದೊಂದು ಸರಿ ಲೀಕ್ ಆಯ್ತು ಅಂದ್ರೆ ಇಷ್ಟು ಉತ್ತಮವಾಗಿರುವಂತ ನೀರು ಕೂಡ ಕಲುಷಿತ ಆಗುವ ಚಾನ್ಸಸ್ ಇದೆ. ಬಟ್ ಗ್ರೌಂಡ್ ವಾಟರ್ ಇಂಪ್ರೂವ್ ಆದಷ್ಟು ಮಿನರಲೈಸ್ ಆಗಿರುತ್ತೆ. ಯಾವಾಗ ಗ್ರೌಂಡ್ ವಾಟರ್ ಒಳಗೆ ಹೋಗುತ್ತೆ ಅವಾಗ ಡಿ ಮಿನರಲೈಸ್ ಅಂತ ಹೇಳ್ತೀವಿ, ಯಾವಾಗ ಇಂಪ್ರೂವ್ ಆಗಿರುತ್ತೆ ಅದು ಮಿನರಲೈಸ್ ಅಂತ ಹೇಳ್ತೀವಿ. ಸೊ ಅದು ಒಳ್ಳೆಯ ಒಂದು ಸಂದೇಶ ಅಂದ್ರೆ ಒಳ್ಳೆ ಚೆನ್ನಾಗಿರೋ ಒಳ್ಳೆ ನೀರು ಕುಡಿಸುತ್ತೆ ಅಂತ ಅದೊಂದು ಖುಷಿ ಆಗುತ್ತೆ.
1: ಮೇಡಮ್, ಹಾಗೆ ಇವಾಗ ನಾವು ಶುದ್ಧ ಕುಡಿಯೋ ನೀರು ಅಂತ ಸಾಮಾನ್ಯವಾಗಿ ನಾವು ಹೇಳ್ತಾ ಇರ್ತೀವಿ. ಸೊ ಒಂದು ನೀರಿನಲ್ಲಿ ತಾವಾಗ್ಲೇ ಹೇಳ್ತಾ ಇದ್ರು, ಸೊ ಇವಾಗ ಸಾಮಾನ್ಯವಾಗಿ ನಮ್ಗೆ ಗ್ರಾಮೀಣ ಪ್ರದೇಶ ಅಂತಂದಾಗ ತಾವ್ ಹೇಳಿದಾಗ ಪೂರ್ವಜರು ಏನ್ ಮಾಡ್ತಾರೆ ಅಂದ್ರೆ, ಇಲ್ಲ ನಾವು ಬಾವಿಯಲ್ಲೇ ಕುಡಿದ ಅಭ್ಯಾಸ, ಇವಾಗ ಬೋರಲ್ ಬರ್ತಾ ಇದೆ ಅಂತಂದ್ರೆ ನಮ್ಗೆ ಫಿಲ್ಟರ್ ನೀರ್ ಆಗಲ್ಲ ಅಂತ ಹೇಳ್ತಿರ್ತಾರೆ. ಸೊ ಅವರನ್ನ ಅರ್ಥ ಮಾಡ್ಬೇಕು ಅಂತಂದಾಗ, ಸೊ ನೀರಿಗೆ ಅದರದೇ ಆದಂತ ಇದಿರುತ್ತೆ, ಅಂದ್ರೆ ಗುಣಮಟ್ಟತೆ ಇರುತ್ತೆ. ಸೊ ಅದರದ ಸ್ಟ್ಯಾಂಡರ್ಡ್ ರೇಟ್ ಇರುತ್ತೆ. ಸೊ ಇಷ್ಟಿದ್ರಾಗ ಮಾತ್ರ ನಮ್ಗೆ ಸೇವನೆ ಮಾಡ್ಲಿಕ್ಕೆ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಂದಾಗ, ಸೊ ಯಾವ ರೀತಿ ನೀವು ಅವರನ್ನ ಕನ್ವಿನ್ಸ್ ಮಾಡ್ಬೋದಾಗಿತ್ತು, ಮನವೊಲಿಕೆ ಮಾಡಿ ಅವರನ್ನ ಮೋಟಿವೇಟ್?
0: ಈಗ ಏನಾಗಿದೆ ಅಂತ ಹೇಳಿದ್ರೆ, ಜನ ತುಂಬಾ ಬುದ್ಧಿವಂತರಾಗೋಗಿದ್ದಾರೆ. 2020 ಆಚೆಗೆ ಕೊರೋನಾ ಬಂದ್ಮೇಲೆ ಅಂತೂ ನಾ ಜಾಸ್ತಿ ಬುದ್ಧಿವಂತರಾಗೋಗಿದ್ದಾರೆ. ಹೇಗೆ ಅಂದ್ರೆ, ಪ್ರತಿಯೊಂದರಲ್ಲೂ ಒಂದು ಟೆಕ್ನಾಲಜಿ ಹುಡುಕ್ತಾರೆ, ಮತ್ತೆ ಅದರ ಒಂದು ಟೆಸ್ಟಿಂಗ್ ನ ಮಾಡ್ತಾರೆ ಅವ್ರೆ, ಇದನ್ನ ಮಾಡಿದ್ರೆ ಹೇಗಿರುತ್ತೆ, ಇದರಲ್ಲಿ ಏನೋ ಇದ್ದಂಗಿದೆ, ಇದನ್ನ ಪರೀಕ್ಷೆ ಮಾಡೋಣ ಅನ್ನೋದು. ಸೊ ಇವಾಗ ಇನ್ನೊಂದು ಉದ್ದೇಶ ಏನು ಅಂದ್ರೆ, ಪಂಚಾಯತ್ ರಾಜ್ ಅನ್ನೋದೊಂದಾಗಿದೆ. ಪ್ರತಿಯೊಂದು ಹಳ್ಳಿಗಳಲ್ಲೂ ಗ್ರಾಮ ಪಂಚಾಯತಿಗಳಲ್ಲಿ ಒಂದು ಕಿಟ್ ಅನ್ನ ಕೊಟ್ಟಿರ್ತಾರೆ. ಆ ಕಿಟ್ ಪ್ರಕಾರ ಅಲ್ಲಿ ಕ್ಲೋರಿನ್ನ, ನೈಟ್ರೋಜನ್ನ ಮತ್ತೆ ಫ್ಲೋರಿನ್ನ ಪ್ರತಿಯೊಂದನ್ನು ಪರೀಕ್ಷೆ ಮಾಡುವಂತ ಅಂದ್ರೆ ಹಾರ್ಡ್ನೆಸ್ ಅಂತ ಹೇಳ್ತೇವಲ್ಲ ಅದನ್ನು ಕೂಡ ಪರೀಕ್ಷೆ ಮಾಡ್ತಾರೆ, ಪಿ ಹೆಚ್ ಕೂಡ ಪರೀಕ್ಷೆ ಮಾಡ್ತಾರೆ. ಸ್ವಲ್ಪ ಅಸಿಡಿಕ್ ಆಗಿದೆಯಾ ನೀರು, ಕುಡಿತಾ ಇರುವಾಗ ಗಂಟ್ಲಿಗೆಲ್ಲ ಉರಿತಾ ಇದೆಯಾ, ಅದು ಕೂಡ ನೋಡ್ತಾರೆ. ಸೊ ಅದು ಒಂದು ಸಣ್ಣ ಡ್ರಾಪ್ ಹಾಕಿದ ತಕ್ಷಣ ಸರ್ಟನ್ ಕಲರ್ ಚೇಂಜ್ ಆಗ್ತಿದೆ ಅಂತ ಹೇಳಿದ್ರೆ ಆ ಪಂಚಾಯತಿ ಲೆವೆಲ್ ಅಲ್ಲಿ ಅವ್ರಿಗೆ ಡೀಟೇಲ್ಸ್ ಸಿಕ್ಬಿಡುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರು ಸದಸ್ಯರೇ ಪಂಚಾಯತಿಗೆ, ಅಲ್ಲಿ ಹಳ್ಳಿ ಮಟ್ಟದಲ್ಲಿ ಪ್ರತಿಯೊಬ್ಬ ದೊಡ್ಡ ಮನುಷ್ಯ ಕೂಡ ಹಳ್ಳಿಗೆ ಪಂಚಾಯತಿಗೆ ಸದಸ್ಯನಾಗಿರ್ತಾನೆ. ಅವ್ನ್ ಪ್ರತಿ ಒಂದು ವಸ್ತುವಲ್ಲೂ ಒಂದು ಕಲ್ಮಶ ಇದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡೋದಕ್ಕೆ ಹೋಗ್ತಾನೆ. ಒಂದು ಹಾಲಿನಲ್ಲಿ ಆಗಿರ್ಬೋದು, ತನ್ನ ಜೀವನದಲ್ಲಿ ಬೇಕಾಗಿರುವಂತ ಒಂದು ಯೂರಿಯಾ ಚೀಲದಲ್ಲಿ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಅವನು ಪಕ್ಕ ಆಗಿರ್ತಾನೆ. ಅಂತದ್ದು ನೀರು ಅಂದಿದ ತಕ್ಷಣ ಅವನ ಒಂದು ಥಾಟ್ ಡಿಫ್ರೆಂಟ್. ನಾವು ಕುಡಿಯೋ ಪ್ರತಿಯೊಂದು ಹನಿ ನೀರು ಶುದ್ಧವಾಗಿದೆಯಾ, ಪಂಚಾಯತಿಯಲ್ಲಿ ಆ ಸವಲತ್ತು ಇದೆ ಅಂತ ಹೇಳಿದ್ರೆ ನಾವು ಹೋಗಿ ಮಾಡಿಸ್ಬೋದ್ರಲ್ಲಿ ತಪ್ಪಿಲ್ಲ ಅಂತೇಳಿ. ಮತ್ತೆ ಇನ್ನೊಂದೇನು ಅವಕಾಶ ಇದೆ ಅಂದ್ರೆ ಹಳ್ಳಿಗಳಲ್ಲಿ ಬೋರ್ ಹಾಕಿದ ತಕ್ಷಣ ಪರೀಕ್ಷೆ ಮಾಡಿಸ್ಬೇಕು ಅಂದ್ರೆ ಪ್ರೈವೇಟ್ ಬೋರ್ಡ್, ಗವರ್ಮೆಂಟ್ ಒಂದು ಬೋರ್ ಹಾಕಿರುತ್ತೆ ಅದಕ್ಕೆ ತಕ್ಕಂಗೆ ಆರೋ ಫಿಲ್ಟರ್ಸ್ ನ ಕೊಟ್ಟಿರುತ್ತೆ, ಅದು ಸತತವಾಗಿ ಆಗ್ತಾನೆ ಇರುತ್ತೆ ಪರೀಕ್ಷೆ. ಪ್ಲಸ್ ಯಾವ್ದಾದ್ರು ಒಂದು ಜಾಗದಲ್ಲಿ ನಾವಿರೋ ಜಾಗದಲ್ಲಿ ಬೋರ್ ಬೀಳುತ್ತೆ, ನೀರ್ ಬೀಳ್ತಿದೆ ಅಂದಾಗ ಆ ನೀರನ್ನ ಪರೀಕ್ಷೆ ಮಾಡಿಸೋದು, ಅದರ ಗುಣಮಟ್ಟವನ್ನ ಕಾಪಾಡ್ಕೊಳ್ಳೋದು, ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪಂಚಾಯತಿಗೆ ಅಧಿಕಾರ ಇದೆ. ನೋಡಪ್ಪ ನೀನು ಬೋರ್ ಅಲ್ಲಿ ಪರೀಕ್ಷೆ ಮಾಡಿದೆ, ಬಂದು ಪರೀಕ್ಷೆ ಮಾಡಿಸು ನಮ್ಮಲ್ಲಿ
1: ಪ್ರೈವೇಟ್
0: ಬೋರ್ಗಳು. ಯಾಕಂದ್ರೆ ನೀನ್ ಪರೀಕ್ಷೆ ಮಾಡಿಸಿದಷ್ಟು ನಿನ್ನ ಒಂದು ಸಸ್ಯರಾಶಿಗಾಗ್ಲಿ ನಿಮ್ಮ ಜೀವರಾಶಿಗಳಾಗ್ಲಿ ಅದಕ್ಕೆ ತೊಂದರೆ ಆಗ್ಬಾರ್ದು, ಅದಕ್ಕೆ ನೀನ್ ಪರೀಕ್ಷೆ ಮಾಡಿಸು. ನಾಳೆ ದಿನ ಏನೋ ಒಂದ್ ಸಿಗುತ್ತೆ, ಅದು ನಮ್ಮ ಜಾನುವಾರುಗಳಿಗಾಗ್ಲಿ ನಮ್ಮ ಸಸ್ಯಗಳಿಗಾಗ್ಲಿ ತುಂಬಾ ಹಾರ್ಮ್ಫುಲ್ ಅಂದಾಗ, ಅಂದ್ರೆ ಏನಾದ್ರು ನಿನ್ ಬಾಕಿರೋ ಬೆಳೆ ಅಂತ ಸುಟ್ಟೋಗುತ್ತೆ ಅಂತದಾದಾಗ ನಾವು ಏನು ಟೆಸ್ಟ್ ಮಾಡಿಸ್ತಿದ್ದಾಗ ಏನಾಗುತ್ತೆ, ಸಡನ್ ಆಗಿ ನೀರ್ ಬಿಟ್ಟಿದ್ದೆ ಅದೆಲ್ಲ ಬುಡ ಸಮೇತ ಹೋಗ್ಬಿಟ್ಟಾಗ ಬೆಳೆ ನಷ್ಟ ಅಂತ ಹೇಳಿ ಒದ್ದಾಡ್ತೀವಿ. ಅದಕ್ಕಿಂತ ಮೊದಲು ನಿನ್ನ ನೀರು ಶುದ್ಧವಾಗಿದೆಯಾ, ಅದನ್ನ ನೀನು ಕುಡಿಬೇಕಾಗುತ್ತೆ ಮುಂದೆ, ಅದು ಹೇಗಿದೆ ಅಂತ ಪರೀಕ್ಷೆ ಮಾಡ್ಕೊಳ್ಳೋದ್ರಲ್ಲಿ ಉತ್ತಮ. ಅದು ಪಂಚಾಯತ್ ರಾಜಿಂದ ಒಳ್ಳೆ ಕೆಲಸ ನಡೀತಾ ಇದೆ. ಸೊ ಅಲ್ಲಿ ಕಂಪ್ಲೀಟ್ ಕೆಮಿಕಲ್ ಟೆಸ್ಟ್ ಆಗುತ್ತೆ. ಮತ್ತೆ ಪ್ರತಿ ಹಳ್ಳಿಯಲ್ಲೂ ಒಂದು ಬೋರ್ ಆಗ್ಲಿ ಇನ್ನೊಂದಾಗ್ಲಿ ಅವರಾಗ ಅವರೇ ಬಂದು ಸ್ವಯಂ ಮುಚ್ಚೆಯಿಂದ ಬಂದು ನಮ್ಮ ಫ್ಲೋರೈಡ್ ಟೆಸ್ಟ್ ಕೂಡ ಮಾಡಿಸ್ತಾರೆ. ಮೇಡಮ್ ಇದ್ರಲ್ಲಿ ಫ್ಲೋರೈಡ್ ಇದೆಯಾ, ಯಾಕಂದ್ರೆ ನಾವಲ್ಲಿ ವಾಸ್ತವ್ಯ ಹುಡ್ತಾ ಇದೀವಿ, ಒಂದು 4 ಜನ ಹೆಣ್ಮಕ್ಳಿದ್ದಾರೆ, ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ನಾನು ನನ್ನ ಹೆಂಡತಿ ಇರ್ತೀವಿ, ಸೊ ಹಾಗಾಗಿ ನಮ್ಗೆ ಒಂದು ಪರೀಕ್ಷೆ ಬೇಕು ಮೇಡಮ್ ಅಂತ ಬಂದು ಮಾಡಿಸ್ಕೊಳ್ಳೋರು ಪ್ರೈವೇಟೈಸ್ ಆಗಿ ಬಂದು ಮಾಡಿಸ್ಕೋತಾರೆ. ಅದು ಕೂಡ ಫ್ರೀ ಆಗಿ ಮಾಡಿ ಕೊಡ್ತೀವಿ, ಯಾಕಂದ್ರೆ ಪ್ರತಿಯೊಬ್ಬರು ಹಕ್ಕದು ತಮ್ಮ ಕುಡಿತಾ ಇರುವಂತ ನೀರಲ್ಲಿ ಏನಿದೆ ಏನಿಲ್ಲ ಅಂತ ತಿಳ್ಕೊಳ್ಳೋದು. ಸೊ ಅದು ಕೂಡ ನಾನು ಆರೋಗ್ಯ ಇಲಾಖೆಯಿಂದ ಮಾಡಿ ಕೊಡ್ತಿದ್ವಿ. ಸ್ವಯಂ ಪ್ರೇರಿತರಾಗಿ ಬರ್ಬೇಕು ತಿಳ್ಕೊಂಡು,
1: ನಮಗೆ ಅನಿಸ್ಬೇಕು ನಮ್ಗೆ, ಯಾಕಂದ್ರೆ ನಮ್ಮೊಂದು ದೈನಂದಿನ ಜೀವನದಲ್ಲಿ ನೀರು ತುಂಬಾನೇ ಪ್ರತ್ಯೇಕವಾದಂತ ಒಂದು ಭಾಗ ಆಗಿರುತ್ತೆ. ಯಾಕಂದ್ರೆ ನೀರಿಲ್ಲ ಅಂದ್ರೆ ನಮ್ಗೆ ತಗೊಳ್ದಾಗೆ ಜೀವನ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ನಮ್ಮ ದೇಹಕ್ಕೂ ಸಮೇತ ಪ್ರತಿದಿನ ಇಷ್ಟು ಲೀಟರ್ ನೀರಂತ ಬೇಕೇ ಬೇಕಾಗುತ್ತೆ.
0: ಮಿನಿಮಮ್ ಒಂದು 3 ಲೀಟರ್ಸ್ ನೀರ್ ಬೇಕು ನಮ್ಗೆ. ಈ ಚಳಿಗಾಲದಲ್ಲಿ ತುಂಬಾ ಜನ 1 ಲೀಟರ್ ಇಳಿಸ್ಬಿಟ್ಟಿದ್ದಾರೆ, ಯಾಕಂದ್ರೆ ಆಗ್ತಿಲ್ಲ ಈ ಚಳಿಗೆ,
1: ತುಂಬಾ ಚಳಿ,
0: ಬಾತ್ರೂಮ್ ಹೋಗ್ಬೇಕು ಈ ಕಡೆ ನೀರು ಕುಡಿಬೇಕು ಅನ್ನೋ ಸ್ಥಿತಿಯಲ್ಲಿ ಇರ್ತಾರೆ. ಹಾಗಾಗಿ ಬಿಸಿ ನೀರಿಂದ 1 ಲೀಟರ್ ಅಂದ್ರೆ ನಾವು ತಿಂದಿರುವಂತ ಏನೇ ಇಲ್ಲಿ ಅದು ಜೀರ್ಣ ಆಗ್ಲಿ ಅಂತ ಬಿಸಿ ನೀರು ಕುಡಿಯೋ ಅಭ್ಯಾಸ ಇದೆ. ಸೊ ನಾನು ಹೇಳಿದಂಗೆ ಪಂಚಾಯತ್ ರಾಜ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಅವ್ರಿಗೆ ಪರೀಕ್ಷೆ ಮಾಡಿಸ್ಕೋಬೇಕು. ಅವರಲ್ಲಿ ಆಗಿದ್ದು ನಿನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ಇನ್ನೊಂದು ಪ್ರಯತ್ನ ಏನು ಅಂತ ಹೇಳಿದ್ರೆ ನಮ್ಮ ಸರ್ವೆಲೆನ್ಸ್ ಇದೆ. ನೀವು ಹಾಕಿರುವಂತಹ ನೀರು ನಲ್ಲಿ ಮುಖಾಂತರ ಏನಾದ್ರೂ ಹಳ್ಳಿಗಳ ಕಡೆ ಹೋಗ್ತಾ ಇದೆ ಅಂದ್ರೆ ಅದ್ರದ್ದೊಂದು ಸರ್ವೆಲೆನ್ಸ್ ಮುಖಾಂತರ ಮೈಕ್ರೋಬಯಾಲಜಿಕಲ್ ಟೆಸ್ಟ್ ಅಂತ ಹೇಳ್ತೀವಿ. ಅದ್ರಲ್ಲಿ ಏನಾದ್ರು ಮೈಕ್ರೋಬ್ಸ್ ಇದ್ರೆ, ಅದರಿಂದ ಏನಾದ್ರು ಹೊರಗಡೆ ಏನಾದ್ರು ತೊಂದರೆ ಆಗುವಂಗಿದ್ರೆ ಅದ್ರ ಕೂಡ ಪರೀಕ್ಷೆ ಮಾಡೋದಕ್ಕೆ ನಮ್ಮಲ್ಲಿ ಅವಕಾಶ ಇದೆ. ಅದು ಕೂಡ ಆರೋಗ್ಯ ಇಲಾಖೆಗೆ ಒಂದು ಸಂಬಂಧಪಟ್ಟದ್ದಾಗಿರೋದ್ರಿಂದ ಅಲ್ಲೂ ಕೂಡ ಮಾಡ್ತಾರೆ. ಸೊ ಅದರ ನೆಕ್ಸ್ಟ್ ಫ್ಲೋರೈಡ್ ಟೆಸ್ಟ್ ಅಂತ ಹೇಳಿದ್ರೆ ನಾವು ಇಲ್ಲೂ ಕೂಡ ಮಾಡ್ತೀವಿ.
1: ಉಚಿತವಾಗಿ
0: ಉಚಿತವಾಗಿ ಎಲ್ಲ ಉಚಿತವಾಗಿ ಮಾಡಿ ಕೊಡ್ತೀವಿ. ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ, ಆ ನೀರನ್ನ ಯಾವ್ದ್ರಲ್ಲಿ ತಗೊಂಡ್ಬರ್ಬೇಕು. ಸರ್ವೆಲೆನ್ಸ್ ಆದ್ರೆ ಗ್ಲಾಸ್ ಬಾಟಲ್ ತಗೊಂಡೋಗ್ಬೇಕು, ಅವ್ರ ಪ್ಲಾಸ್ಟಿಕ್ ಬಾಟಲ್ ತಗೊಂಡೋದ್ರೆ ಅವ್ರಿಗೆ ಅಲ್ಲಿ ವರ್ಕ್ ಆಗಲ್ಲ. ಸಿಲಿಕಾನ್ ಬಾಟಲ್ ಇದ್ರೇನೆ ಮೈಕ್ರೋಬಿಯಲ್ ಟೆಸ್ಟ್ ಆಗುತ್ತೆ, ಯಾಕಂದ್ರೆ ಅದು ಜೀವಂತವಾಗಿರುತ್ತೆ ಸಿಲಿಕಾನ್ ಬಾಟಲ್ ಅಲ್ಲಿ. ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ಆದ್ರೆ ಸತ್ತೋಗುತ್ತೆ, ಅದರ ಮಾಹಿತಿ ಗೊತ್ತಾಗಲ್ಲ ಅವ್ರಿಗೆ. ಹಾಗಾಗಿ ನಾವು ಫ್ಲೋರೈಡ್ ಟೆಸ್ಟ್ ಮಾಡೋರು ಅದು ಎಲಿಮೆಂಟ್ ಆಗಿರೋದ್ರಿಂದ ನಮ್ಗೆ ಪ್ಲಾಸ್ಟಿಕ್ ಬಾಟಲ್ ಅಲ್ಲಾದ್ರೂ ಪರವಾಗಿಲ್ಲ ತಂದುಕೊಡಿ ಅಂತ ಹೇಳ್ತೀವಿ, ನಾವು ಮಾಡಿಕೊಡ್ತೀವಿ. ಒಬ್ಬೊಬ್ರದ್ದು ಒಂಥರ ರೂಲ್ಸ್ ಇರುತ್ತೆ, ಅದೊಂದು ಪಾಲಿಸಿದ್ರೆ ಸಾಕು. ನಾವು ಸಿಲಿಕಾನ್ ಹಾಕಿದ್ರೆ ನಮ್ಗೆ ಫ್ಲೋರೈಡ್ ಟೆಸ್ಟ್ ಆಗಲ್ಲ. ಸೊ ಹಾಗಾಗಿ ಅವ್ರಿಗೆ ಯಾವ್ದು ಬೇಕೋ ಆ ತರ ತಗೊಂಡು ಹೋಗ್ಕೊಡ್ಬೇಕು, ನಮಗೆ ಏನ್ ಬೇಕೋ ಆ ತರ ತಂದು ಕೊಟ್ರೆ ನಾವು ಫ್ರೀ ಆಫ್ ಕಾಸ್ಟ್ ಟೆಸ್ಟ್ ಮಾಡಿ ಕೊಡ್ತೀವಿ ನಾವು.
1: ಮೇಡಮ್, ಇವಾಗ ಸಾಮಾನ್ಯವಾಗಿ ಫ್ಲೋರೈಡ್ ಎಷ್ಟು ಇರ್ಬೇಕಾಗುತ್ತೆ ಒಂದು ಸ್ಟ್ಯಾಂಡರ್ಡ್ ಆಗಿ ನಮ್ಮ ಒಂದು ಕುಡಿಯೋ ನೀರಿನಲ್ಲಾಗಿರ್ಬೋದು ಅಥವಾ ಬಳಸ?
0: ನಮ್ಮಲ್ಲಿ ಒಂದು ಬ್ಯೂರೋ ಆಫ್ ಸ್ಟ್ಯಾಂಡರ್ಡ್ ಅಂತ ಅಂದ್ರೆ BSI ಮಾರ್ಕ್ ಅಂತ ಬರುತ್ತೆ. ಇವಾಗ ನಾವೆಲ್ಲೇ ಒಂದು ಬಿಸ್ಲರಿ ಬಾಟಲ್ ನೋಡ್ಲಿ, ಯಾವ್ದೇ ಕೆನ್ಲೆ ಬಾಟಲ್ ನೋಡ್ಲಿ, ಅದ್ರಲ್ಲಿ BSI ಮಾರ್ಕ್ ಅಂತ ಇರುತ್ತೆ. ಯಾಕೆ BSI ಮಾರ್ಕ್ ಹೇಳ್ತೀವಿ, ಪರ್ಟಿಕ್ಯುಲರ್ ಒಂದು ಫುಡ್ ಐಟಮ್ ಆಗ್ಲಿ, ಒಂದು ನಮ್ಮ ದೇಹ ಒಳಗೆ ಹೋಗ್ತಾ ಇರುವಂತ ಆಹಾರ ಪದಾರ್ಥ, ಆಹಾರಕ್ಕೆ ಬೇಕಾಗಿರುವಂತಹ ರೀತಿ ಏನಿದೆ, ಅದು BSI ಮಾರ್ಕಿಂಗ್ ಇಂದ ಅದು ಸರ್ಟಿಫೈ ಆಗಿರ್ಬೇಕು. ಸೊ ಸರ್ಟಿಫಿಕೇಟ್ ಪ್ರಕಾರ, ಆ BSI ಮಾರ್ಕಿಂಗ್ ಪ್ರಕಾರ ಆಕ್ಚುಯಲ್ ಆಗಿ ಇರ್ಬೇಕಾಗಿರೋದು ಫ್ಲೋರೈಡ್ 0.5. ಅದನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡು 0.1 ಮಾಡ್ತಿದ್ವಿ. ಈ 0.5 ಅಲ್ಲಿ ಏನಾಗುತ್ತೆ ಅಂದ್ರೆ ಗ್ಯಾಸ್ಟ್ರೈಟಿಸ್ ಬರೋ ಚಾನ್ಸಸ್ ಇದೆ, ಫ್ಲೋರೈಡ್ ಜಾಸ್ತಿ ಇದ್ದಷ್ಟು. 0.5 ಇಂದ 1 ಒಳಗೆ, ಮತ್ತೆ ನಾನು ಹೇಳ್ತೇನೆ ಇವಾಗ ಇತರೆ ಭಾಗದ ಫ್ಲೋರೋಸಿಸ್ ಅಂತ, ಇದೆಲ್ಲ 0.5 ಇಂದ 1 PPM ಒಳಗಿರೋರಿಗೆ ಬೇಗ ಬಾಧಿಸುತ್ತೆ. ಲಿಟಲ್ ಬಿಟ್ ಅಂದ್ರೆ ಇವಾಗ ಸಡನ್ ಆಗಿ

0: ಅಯೋಡಿನ್ ಇರ್ಲೇಬೇಕು, ಅದಿಲ್ಲ ಅಂತ ಹೇಳಿದ್ರೆ ಮಕ್ಕಳ ಒಂದು ಬುದ್ಧಿಮಾನ್ಯತೆ ಬರುತ್ತೆ ಅಂತ ಹೇಳಿ ಒಂದು ಮಾಹಿತಿ ಇದೆ. ಸೊ ಈ ಬ್ರೋಮಿನ್, ಅಯೋಡಿನ್, ಫ್ಲೂರಿನ್ ಒಂದೇ ಎಲಿಮೆಂಟ್ಸ್, ಒಂದೇ ಒಂದು ರೋ ಎಲಿಮೆಂಟ್ಸ್ ಅಂತ ಹೇಳ್ತೀವಲ್ಲ ಆ ತರ. ಸೊ ಅಂತ ಇದು ಏನು ಅಂತ ಹೇಳಿದ್ರೆ, ಈ ಫ್ಲೋರೈಡ್ ಆಗ್ಲಿ ಅಯೋಡಿನ್ ಆಗ್ಲಿ ದೇಹಕ್ಕೆ ಒಂದು ಮಿತವಾಗಿ ಬೇಕು. ಅರ್ಥ ಆಯ್ತಾ?
1: ಅಂದ್ರೆ ಜಾಸ್ತಿ ಆದ್ರೆ
0: ಮಿತವಾಗಿ ಬೇಕು, ಅಂದ್ರೆ 0.5 ಗಿಂತ ಕಮ್ಮಿ ಇದ್ರೆ ಅದು
1: ಫ್ಲೋರೈಡ್ ಬೇಕಾಗುತ್ತೆ, ಅಯೋಡಿನ್ ಬೇಕಾಗುತ್ತೆ.
0: ಫ್ಲೋರೈಡ್ ಏನಕ್ಕೆ ಬೇಕಾಗುತ್ತೆ ಅಂದ್ರೆ ನಮ್ಮ ಒಂದು ಚರ್ಮದ ಒಂದು ಸೆಲ್ಸ್ ನ ಇಂಪ್ರೂವ್ ಮಾಡೋದಕ್ಕೆ, ನಮ್ಮ ಹಲ್ಲಿನ ಗಟ್ಟಿ ಮಾಡೋದಕ್ಕೆ ಫ್ಲೋರೈಡ್ ಬೇಕು, ಮತ್ತೆ ಮೂಳೆ ಗಟ್ಟಿ ಆಗೋದಕ್ಕೆ ಫ್ಲೋರೈಡ್ ಬೇಕು. ಅದೇ 0.5 ಇಲ್ಲ 2 PPM ಆಗುತ್ತೆ, ಮೂಳೆ ಸೊಟ್ಟಾಗುತ್ತೆ. ಒಂದಕ್ಕಿಂತ PP ಜಾಸ್ತಿ ಆದ್ರೆ ಹಲ್ಲ ಮೇಲೆ ಕರೆ ಬರುತ್ತೆ, 0.5 ಗಿಂತ ಜಾಸ್ತಿ ಆದ್ರೆ ಹೊಟ್ಟೆಯಲ್ಲಿ ಅಸಿಡಿಟಿ ಗ್ಯಾಸ್ಟ್ರಿಕ್ ಶುರು ಆಗುತ್ತೆ. ಅದೇ 0.4 ಇದ್ರೆ ಆರಾಮಾಗಿ ವರ್ಕೌಟ್ ಆಗ್ತಿರುತ್ತೆ. ಯಾಕಂದ್ರೆ ನೀವು 0.4 ಒಳಗೆ ಹಾಕೋತಾ ಇದೆ ಅಂದ್ರೆ ಯೂರಿನ್ ಮುಖಾಂತರ ಹೋಗೋದು 0.2 ಆಗಿರುತ್ತೆ. ಸೊ ಡೆಪೋಸಿಷನ್ ಆಫ್ 0.2 ಇನ್ ಯುವರ್ ಬಾಡಿ ಇಸ್ ಗುಡ್. ಅದೇ ನೀನು ಹಾಕೊಳ್ತಾ ಇರೋದೇ 1 PPM 2 PPM ಅಂದ್ರೆ ಅಪೋಸಿಟ್ ಬರೋದು 0.4 ಆದಾಗ ಏನಾಗುತ್ತೆ, ಎಷ್ಟು ಡೆಪಾಸಿಟ್ ಆಗುತ್ತೆ ನೀವೇ ಯೋಚನೆ ಮಾಡಬೇಕು.
1: ಅದು
0: ಡೆಪಾಸಿಟ್ ಆಗೋದ್ರಿಂದ ಏನಾಗುತ್ತೆ, ತೊಂದರೆ ಇನ್ನ ಜಾಸ್ತಿ ಆಗುತ್ತೆ. ಸೊ ಅದನ್ನೊಂದು ನೋಡ್ಕೋಬೇಕು. ಅದರ ಜೊತೆಗೆ ಅಯೋಡಿನ್ ಬ್ರೋಮಿನ್ ಹೇಗೆ ಅಂದ್ರೆ ಯಥೇಚ್ಛವಾಗಿ ತಗೋಬಾರದು, ಮಿತವಾಗಿ ತಗೋಬೇಕು. ಅಯೋಡಿನ್ ಅಷ್ಟೇ, ಸಾಲ್ಟ್ ಅಲ್ಲಿ ಎಷ್ಟು ತಗೋಬೇಕು ಅಷ್ಟೇ ತಗೋಬೇಕು, ಆದ್ರೆ ಎಕ್ಸ್ಟ್ರಾ ಯಾವ್ದು ತಗೋಬಾರ್ದು. ಎಕ್ಸ್ಟ್ರಾ ತಗೊಂಡಾಗ ಆಗೋದು ಥೈರಾಯ್ಡ್. ಎಕ್ಸ್ಟ್ರಾ ಅಯೋಡಿನ್ ಹೋದಾಗ ನಮಗೆ ಗಂಟಲಲ್ಲಿ ಪ್ರಾಬ್ಲಮ್ ಆಗುತ್ತೆ, ಹೈಪೋಥೈರಾಯ್ಡಿಸಮ್ ಹೈಪೋಥೈರಾಯ್ಡಿಸಮ್ ಎಲ್ಲ ಜಾಸ್ತಿ ಆಗುತ್ತೆ. ಅದೇ ಮಿತವಾಗಿ ತಗೊಂಡ್ರೆ ನಡೆಯುತ್ತೆ, ಬುದ್ಧಿಶಕ್ತಿಯಿಂದ IQ ಲೆವೆಲ್ ಚೆನ್ನಾಗಿರುತ್ತೆ ಮಕ್ಕಳಿಗಾಗ್ಲಿ ಜನಗಳಿಗಾಗ್ಲಿ. ಅದೇ ಇನ್ನ ಲೋ ತಗೊಂಡ್ರೆ ಏನಾಗುತ್ತೆ, ಸ್ಟಾರ್ಟ್ ಆಗದೆ ಬುದ್ಧಿಮಾನ್ಯತೆ, ಮಕ್ಕಳು ಹುಟ್ಟದ ಅಂಗವೈಕಲ್ಯತೆ ಬುದ್ಧಿಮಾನ್ಯತೆ ಎಲ್ಲ ಶುರು ಆಗುತ್ತೆ. ಅದೇ ತರ ಇದು ಕೂಡ ಹಾಗೆ
1: ಸೇಮ್. ಅದಕ್ಕೆ ನಾವೊಂದು ಗರ್ಭಿಣಿ ಮಹಿಳೆಯರಿಗೆ ಒಂದು ಆ ಸಮಯದಲ್ಲೇ ನಾವು ಹೆಚ್ಚಾಗಿ ಕಾಳಜಿ ವಹಿಸಿ ಹುಟ್ಟುವ ಮಗು ಸಮೇತ ಆರೋಗ್ಯಕರವಾಗಿರುತ್ತೆ.
0: ಸೊ ಹಾಗಾಗಿ ನಾವು ಫ್ಲೋರೈಡ್ ನೀರನ್ನ ಕುಡಿಬಹುದು ಅಂತ ಹೇಳ್ತೀವಿ, ಬಟ್ ಅಬ್ಸಾರ್ಪ್ಷನ್ ಎಷ್ಟಿದೆ ಅನ್ನೋದು ಕೂಡ ನೋಡ್ಕೋಬೇಕು. ಮತ್ತೆ ಇವರಲ್ಲೂ ಹೇಳ್ತಿರ್ತೀವಿ, ಫೋಲಿಕ್ ಆಸಿಡ್ ಯೂಸ್ ಮಾಡಿ ಮಗು ಬೆಳವಣಿಗೆಗೆ, ಐರನ್ ಯೂಸ್ ಮಾಡಿ, ಕ್ಯಾಲ್ಸಿಯಂ ಯೂಸ್ ಮಾಡಿ, ಕಾರಣ ಅಂದ್ರೆ ಮಗು ಬೋನ್ಸ್ ಗಟ್ಟಿಯಾಗಬೇಕು, ರಕ್ತಹೀನತೆಯಿಂದ ಬಳಲಬಾರದು ಮಗು, ಮತ್ತೆ ಫೋಲಿಕ್ ಆಸಿಡ್ ಅಂದ್ರೆ ಇಂಪ್ರೂವ್ಮೆಂಟ್, ಸೆಲ್ ಇಂಪ್ರೂವ್ಮೆಂಟ್ ಗೆ ಒಳ್ಳೇದು ಅಂತೇಳಿ. ಸೊ ಇವೆಲ್ಲ ಕೊಟ್ಕೊಂಡ್ ಬರ್ತೀವಿ. ಇದು ಕೂಡ ಒಂಥರ ಇದು ಅವ್ರಿಗೆ ಹೊರಗಡೆಯಿಂದ ಸಿಗ್ತಿರುವಂತ, ಒಳಗಡೆಯಿಂದ ಸಿಗ್ತಿರುವಂತ ಹೊರಗಡೆ ಕೊಟ್ಟು ನಾವು ಅದನ್ನ ಇಂಪ್ರೂವ್ ಮಾಡ್ತೀವಿ. ಸೊ ಇದೊಂದು ಇದಾಗುತ್ತೆ.
1: ಸ್ವಯಂ ಪ್ರೇರಿತ ಗೃಹ ಮಟ್ಟದಲ್ಲಿ ಏನಾದ್ರು ನಾವು ಇವಾಗ ಕೆಲವೊಮ್ಮೆ ಇರ್ತದೆ, ಕೆಲವೊಂದು ಇದು ಸುಣ್ಣ ಹಾಕ್ಬಿಟ್ಟು ನೀರನ್ನ ನಾವು ಇದು ಮಾಡ್ಬೋದು.
0: ಅದು ಒಂದು ಡೊಮೆಸ್ಟಿಕ್ ಡಿಫ್ಲೋರೇಷನ್ ಅಂತ ಹೇಳ್ತೀವಿ, ಅಂದ್ರೆ ಫ್ಲೋರೈಡ್ ಅನ್ನು ತೆಗೆದು ಹಾಕುವಂತಹ ಒಂದು ಕಾರ್ಯಕ್ರಮ. ಆಕ್ಚುಲಿ ಎಲ್ಲರ ಹತ್ರ ದುಡ್ಡು ಇರೋದಿಲ್ಲ ಮೇನ್. ಇವಾಗ ಪ್ರತಿ ಹಳ್ಳಿಯಲ್ಲಿ ಏನಾಗಿದೆ ಅಂದ್ರೆ 100 ಮನೆಗಳ ಮೇಲೆ ಇದ್ರೆ ಆರೋ ಫಿಲ್ಟರ್ ಅಂತ ಹೇಳಿದಾರೆ. ಆದ್ರೆ ಖರ್ಚು ಬೀಳೋದು 5 ರಿಂದ 10 ಲಕ್ಷದ ಒಳಗೆ, ಯಾಕಂದ್ರೆ ಜಾಗ ಬೇಕು, ಒಂದು 10x10 ಜಾಗ, ಅದ್ರ ಜೊತೆಗೆ ಮಿಷಿನ್ ಹಾಕೋದಕ್ಕೆ ಒಂದು 5 ಲ್ಯಾಕ್ಸ್. ಸೊ ಇಷ್ಟಕ್ಕೂ ಒಂದು 10 ಲಕ್ಷದ ಒಂದು ಮೊತ್ತ ಬೇಕು. ಆ ಮೊತ್ತ ಗಳಿಸಕ್ಕಾಗ್ಲಿಲ್ಲ, ಆ ಜಾಗದಲ್ಲಿ ಇರೋದು ಬರೀ 40 ಮನೆ ಅಂತ ಹೇಳಿದ್ರೆ ಅಲ್ಲಿ ಅವರು ಪ್ರಯೋಜನ ಕೊಡೋದಿಲ್ಲ ಸರ್ಕಾರ. ಅದನ್ನ ಮೋರ್ ದೆನ್ 70 ರಿಂದ 100 ಮನೆಗಳಿಗೆ ಕ್ರಾಸ್ ಆದ್ರೆ ಮಾತ್ರನೇ ಆರೋ ಫಿಲ್ಟರ್ ಕೊಡೋದು. ಸೊ ಯಾವಾಗ ಅಲ್ಲಿರೋದಿಲ್ವೋ, ಒಂದು ಹಳ್ಳಿಗೂ ಇನ್ನೊಂದು ಹಳ್ಳಿಗೂ ಒಂದು 4 ರಿಂದ 5 ಕಿಲೋಮೀಟರ್ ದೂರ ಇರುತ್ತೆ. ಆ ಹಳ್ಳಿಲಿದೆ ನಾವು ಹೇಳ್ತೀವಿ ಆ ಹಳ್ಳಿಲಿದೆಲ್ಲ ತಗೊಂಡ್ಬಂದ ಅಂತ, ಅವಾಗ ಅವ್ರೇನ್ ಮಾಡ್ತಾರೆ, ಬರೀ ಕುಡಿಯೋದಕ್ಕೆ ಮಾತ್ರ ತರ್ತಾರೆ. ಯಾಕಂದ್ರೆ ಅದೇ ಪಾಪ ಭಾರ, ಬೆಳಗ್ಗೆ ಎದ್ದೋಗಿ ಮಿಷಿನ್ ಅಲ್ಲಿ ಒಂದು 5 ರೂಪಾಯಿ ಹಾಕಿ ಇಲ್ಲ 2 ರೂಪಾಯಿ ಹಾಕಿ ಒಂದು 20 ಲೀಟರ್ ಮನೆಗೆ ತಗೊಂಡ್ರೆ ಅದೊಂದು 3 ದಿನ ಇರುತ್ತೆ. ಅದೇ ನಾವ್ ಏನ್ ಮಾಡ್ತೀವಿ, ಅಡಿಗೆಗೆ ಬಳಸಿ ಅಂದ್ರೆ ಮೇಡಮ್ 5 ರೂಪಾಯಿ ಹಾಕಿದೀವಿ, ಅದ್ ಹೇಗೆ ನೀವು ಅಡಿಗೆ ಬಳಸಿ ಅಂತ ಹೇಳ್ತೀರಾ ಅಂತ ಒಂದು ನ್ಯೂಸ್ ಬರುತ್ತೆ. ಬಟ್ ನಾನೇನ್ ಹೇಳ್ತೀನಿ, ಇದನ್ನ ಹಾಗೆ ಕುಡಿಯೋದಕ್ಕೆ ಬಳಸ್ಕೊಳ್ಳಿ. ಅಡಿಗೆ ಮಾಡುವಾಗ ಏನೇ ಮಾಡ್ಬೇಕು ಅಂದ್ರೆ ಡೊಮೆಸ್ಟಿಕ್ ಡಿಫ್ಲೋರೇಷನ್ ಅಂದ್ರೆ ನೀವು ಹೇಗೆ ಆರೋ ಫಿಲ್ಟರ್ ಅಲ್ಲಿ ಡಿಫ್ಲೋರೈಡ್ ಮಾಡ್ತೀರ, ಫ್ಲೋರೈಡ್ ನ ತೆಗೆದು ಹಾಕ್ತೀರಾ, ಅದೇ ತರ ಮನೆ ಮಟ್ಟದಲ್ಲಿ ನೀವು ಸುಣ್ಣವನ್ನ ಬಳಸಿ, ಒಂದು ನಿಂಬೆ ಗಾತ್ರದ ಒಂದು ಸುಣ್ಣ, ತಿನ್ನೋ ಸುಣ್ಣನ ಒಂದು ಬಕೀಟ್ ನೀರಲ್ಲಾಗ್ಲಿ ಇಲ್ಲ ಬಿಂದಿಗೆ ನೀರಲ್ಲಾಗ್ಲಿ ಚೆನ್ನಾಗಿ ಕೆದಡಿ 1 ಗಂಟೆ ಕಾಲ ನಿಲ್ಲಿಸಿ ಅದನ್ನ, ಅದರ ಗಸಿ ಎಲ್ಲ ಕೆಳ ಕುತ್ಕೊಂಡ್ ಮೇಲೆ ಬುಕ್ಸ್ಕೊಂಡ್ರೆ ಅದೇ ಡಿಫ್ಲೋರೈಡ್ ಮೆಥಡ್. ಅದೇ ಆರೋ ಫಿಲ್ಟರ್ ಲೆಕ್ಕ ಮನೆಯಲ್ಲೇ ಮಾಡ್ಕೋಬಹುದು. ಅದರಲ್ಲಿ ಸ್ಫಟಿಕ ಹಾಕಿರ್ತಾರೆ. ಇನ್ನೊಂದು ಮನೆ ಮಟ್ಟಿಗೆ ಎಷ್ಟು ವೆರೈಟೀಸ್ ನೋಡ್ತೀವಿ ನಾವು, ಒಂದು ಸ್ಪಾಂಜ್ ಇರುತ್ತೆ, ಸ್ಫಟಿಕಗಳಿರುತ್ತೆ, ಅದೆಲ್ಲ ಒಂದು ಕ್ಯಾಲ್ಸಿಯಂ ಲೆವೆಲ್ ಅಲ್ಲಿ ಇಂಪ್ರೂವ್ ಮಾಡ್ಕೋದು. ಹಳೆ ಕಾಲದಲ್ಲಿ ಅಜ್ಜಿ ಅಂದ್ರೆ ಮಾಡೋದು ಮಡಿಕೆ ತಗೊಂಡ್ಬಂದು ಒಳಗೆಲ್ಲ ಸುಣ್ಣ ಮೆತ್ತೋದು. ನಾವು ಏನಕ್ ಮೆತ್ತಾರೆ ಅಜ್ಜಿ ಅಂದ್ರು ಅಂತ ಹೇಳಿ, ಒಂದಿನ ಎಲ್ಲ ಮಡಿಕೆಯನ್ನ ನೀರಲ್ಲಿ ನೆನೆಸೋರು, ಆ ನೀರು ಅದ್ರೊಳಗಿರುವಂತ ರಂಧ್ರಗಳೆಲ್ಲ ಮುಚ್ಚಾಕ್ಬೇಕು, ನೀರಿಂದ ಕ್ಲೋಸ್ ಆಗ್ಬೇಕು. ಕ್ಲೋಸ್ ಆಗಿ ತಗೊಂಡ್ಮೇಲೆ ಹಾಕಿರುವಂತ ನೀರು ಹೊರಗ್ ಬರಬಾರದು ಅಂತ ಹೇಳಿದ್ರೆ ಸುಣ್ಣ ಹಚ್ಚೋದು. ಆ ಸುಣ್ಣದಿಂದ ಅದು ಒಳಗಡೆ ಶೇಖರಣೆ ಆಗ್ತಾ ಇರತ್ತೆ, ಒಳ್ಳೆ ತಂಪಿರುತ್ತೆ, ರುಚಿ ಇರುತ್ತೆ ಅಂತ ಹೇಳಿ. ಅರೆ ಆವಾಗಿನ ಒಂದು ಉದ್ದೇಶ ರುಚಿಗೆ ತಂಪಿಗೆ ಕೊಡೋದು, ಮತ್ತೆ ಅದ್ರಲ್ಲಿರುವಂತ ಗಸಿನ ಕೆಳಗಡೆ ಹಾಕೋದಕ್ಕೆ, ಏನ ಕಲ್ಮಶಗಳಿದ್ರೆ ಅದನ್ನ ಗಸಿನ ಕೆಳಗೆ ಹಾಕೋದಕ್ಕೆ ಮಾಡೋದು ಅಂತ ಒಂದು. ಅರೆ ಇವಾಗ ಡೊಮೆಸ್ಟಿಕ್ ಡಿಫ್ಲೋರೈಸೇಷನ್ ಮೆಥಡ್ ಯಾಕೆ ಯೂಸ್ ಮಾಡ್ತಿದೀವಿ ಆ ಮೆಥಡ್ ಅಂತ ಹೇಳಿದ್ರೆ, ಅವ್ರು ಮಾಡ್ತಾ ಇದ್ದಿದ್ದು ಡಿಫ್ಲೋರೈಡ್ ಮೆಥಡ್. ಅವ್ರ

0: ಸಾಹಿತಿಗೆ ಆಪೋಸಿಟ್ ಆಗಿ ವರ್ಕ್ ಮಾಡೋರು. ಬಟ್ ಏನಕ್ಕೆ ಅಂತ ಸೈಂಟಿಫಿಕಲಿ ನಾವು ಹೋದಾಗ ಅದು ಡೊಮೆಸ್ಟಿಕ್ ಡಿಫ್ಲೋರೇಷನ್ ಅಂತ ಹೇಳ್ಬಹುದು. ಸೊ ಅದು ಒಳ್ಳೆ ಮೆಥಡ್, ಕೊಡು ಬಡವರು ಏನು ಇರಲ್ಲ ಅವರಲ್ಲಿ. ಸೊ ಇದೊಂದು ಯೂಸ್ ಮಾಡ್ಕೊಂಡ್ರೆ ಅವರು ಫ್ಲೋರೈಡ್ ಮುಕ್ತ ಜೀವನವನ್ನು ಪಡಿಬಹುದು.
1: ಪರೀಕ್ಷೆ
0: ಮಾಡ್ಕೊಂಡು
1: ಮೇಡಮ್, ಕೊನೆಯದಾಗಿ ತಮ್ಮ ಇಲಾಖೆಯಿಂದ ಹಮ್ಮಿಕೊಂಡಂತ ಅರಿವು ಮತ್ತು ಜಾಗೃತಿ ಕಾರ್ಯಕ್ರಮ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ, ಯಾಕಂದ್ರೆ ಸಮುದಾಯದ ಪಾತ್ರ ಬಹಳ ಮುಖ್ಯ ಆಗುತ್ತೆ ಈ ಒಂದು ಕಾರ್ಯಕ್ರಮ. ಯಾವುದೇ ಸರ್ಕಾರದ ಕಾರ್ಯಕ್ರಮಗಳಾಗ್ಲಿ ಅದು ಸಮುದಾಯಕ್ಕೆ ಇರುತ್ತೆ, ಸೊ ಸಮುದಾಯದವರ ಸಹಭಾಗಿತ್ವ ಬಹಳ ಮುಖ್ಯ ಆಗುತ್ತೆ. ಸೊ ಇವನ್ ನಿಟ್ಟಿನಲ್ಲಿ ಒಂದು ಅರಿವು ಜಾಗೃತಿ ಕಾರ್ಯಕ್ರಮಗಳಲ್ಲೂ ಅವರ ಒಂದು ಪಾತ್ರ ಎಷ್ಟು ಮುಖ್ಯ ಆಗಿರುತ್ತೆ ಸಮುದಾಯದಲ್ಲಿ?
0: ಸೊ ಅರಿವು ಮೂಡಿಸುವ ಕಾರ್ಯಕ್ರಮ ಅಂದಾಗ ಸಮುದಾಯ ಅಂದ ತಕ್ಷಣ ಬರೀ ಒಂದು ಗಂಡು ಒಂದು ಹೆಣ್ಣು ಒಂದು ಮಗು ಅಂತ ಹೇಳಕ್ ಬರೋದಿಲ್ಲ. ನಾನು ಅವಾಗ ಹೇಳಿದಾಗ ಒಂದು ಪಂಚಾಯತಿ ಇರುತ್ತೆ, ಹೆಡ್ ಆಫ್ ದ ವಿಲೇಜ್ ಅಂತ ಹೇಳಿದಾಗ ಪಂಚಾಯತಿ ಇರುತ್ತೆ. ಪಂಚಾಯತಿ ಮುಖಾಂತರ ನಾವು ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಒಂದು ಕ್ಯಾಂಪ್ ನ ಹಮ್ಮಿಕೊಳ್ಳುವಂತಹ ಒಂದು ಕಾರ್ಯಕ್ರಮ ಇದೆ. ಪಂಚಾಯತಿಗೆ ತಿಳಿಸಿರ್ತೀವಿ ನೋಡಿ ಇಂಥ ಹಳ್ಳಿಯಲ್ಲಿ ಈ ತರ ಫ್ಲೋರೈಡ್ ಇದೆ, ನಾಳೆ ದಿನ ಅಲ್ಲಿ ಕ್ಯಾಂಪ್ ನಡೆಸ್ತಾ ಇರ್ತೀವಿ ಜನಗಳಿಗೆ. ನಿಮ್ಮ ಪಂಚಾಯತಿ ಮುಖಾಂತರ ಯಾರ್ಯಾರಿಗೆ ಆ ತರ ತೊಂದರೆಗಳಿದೆಯೋ ಅಲ್ಲಿ ಬಂದು ರೀಚ್ ಆಗಿ ಅಲ್ಲಿ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ನ ತಗೊಳಕ್ ಹೇಳಿ, ಪರೀಕ್ಷೆ ಮಾಡಿಸ್ಕೊಳಕ್ ಹೇಳಿ. ಅಲ್ಲಿ ದಂತ ಪರೀಕ್ಷಕರು ಬರ್ತಾರೆ ಮತ್ತೆ ಮೂಳೆ ಪರೀಕ್ಷಕರು ಬರ್ತಾರೆ. ಅವರಲ್ಲಿ ಏನೇ ಒಂದು ತೊಂದರೆಗಳಿರಲಿ ಅವ್ರು ಮಾಡಿಸಿ ಅವರಲ್ಲಿ ಏನಾದ್ರೂ ತೊಂದರೆ ಇದೆ ಅದನ್ನ ಅವರು ಜನರಲ್ ಹಾಸ್ಪಿಟಲ್ ಆಗ್ಲಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಆಗ್ಲಿ ರೆಫರ್ ಮಾಡಿಕೊಂಡು ಅವರಲ್ಲಿ ಪರೀಕ್ಷೆ ಮಾಡುವಂತ ಪ್ರಯೋಜನ ಇದೆ. ಅದರ ಜೊತೆಗೆ ನಮ್ಮಲ್ಲಿರುವಂತ ಮಾಹಿತಿ ಏನು ಅಂತ ಹೇಳಿದ್ರೆ, ಸಪ್ಲಿಮೆಂಟ್ಸ್ ಅಲ್ದಿರಾನೆ ಅವರಿಗೆ ಮೊಬಿಲಿಟಿ ಏಡ್ಸ್ ಅಂತ ಹೇಳಿ ಪರಿಕರಣಗಳು ಅಂತ ಹೇಳ್ತೀವಿ, ಅಂದ್ರೆ ಈ ವಾಕಿಂಗ್ ಸ್ಟಿಕ್ ಆಗ್ಲಿ, ವಾಕರ್ಸ್ ಆಗ್ಲಿ, ಮತ್ತೆ ವೀಲ್ ಚೇರ್ ಆಗ್ಲಿ, ನಮ್ಮಲ್ಲಿ ಒಂದು ಟ್ರೈಸೈಕಲ್ಸ್ ಅಂತ ಹೇಳ್ತಾರೆ ಅದನ್ನು ಕೂಡ ಕೊಡುವಂತ ಪ್ರಾವಿಷನ್ ನಮ್ಮಲ್ಲಿ ಇದೆ. ಸೊ ಅದನ್ನು ಕೂಡ ಅಂದ್ರೆ ನಾವು ಇನ್ ಟೈಮ್ ಅವ್ರಿಗೆ ತೊಂದರೆ ಇದೆ ಅಂತ ಹೇಳಿ ಅವ್ರು ಹೇಳಿದ ತಕ್ಷಣ ನಾವು ಅಲ್ಲಿ ಅವ್ರ ಹತ್ರ ಇರುವಂತ ಮಾಹಿತಿ, ಅಂದ್ರೆ ಇವಾಗ ಎಲ್ಲರ ಹತ್ರನು ಒಂದು ಮಾಹಿತಿ ಏನು ಕಲೆಕ್ಟ್ ಮಾಡ್ತೀವಿ ಅವರ ಲೈಫ್, ಇದರಲ್ಲಿ ಆಧಾರ್ ಕಾರ್ಡ್ ನ ಮೇನ್ ಅವ್ರ ಆಧಾರ್ ಕಾರ್ಡ್ ಬೇಸ್ ಮೇಲೆ ನಾವು ಪ್ರತಿಯೊಂದು ಮಾಡುವಂತದ್ದು. ಆಧಾರ್ ಕಾರ್ಡ್ ನ ಕಲೆಕ್ಟ್ ಮಾಡ್ಕೋತೀವಿ, ಫೋಟೋಗಳನ್ನ ಕಲೆಕ್ಟ್ ಮಾಡ್ಕೋತೀವಿ, ಅವರು ಯಾವ ಸ್ಥಿತಿಯಲ್ಲಿ ಇದ್ದಾರೆ, ಅವರ ಕಾಲು ಯಾವ ತರ ಸೊಟ್ಟಾಗಿದೆ ಅನ್ನೋದು ಒಂದು ಫೋಟೋನ ತಗೋತೀವಿ. ಅದ್ರ ಜೊತೆಗೆ ಪಂಚಾಯತಿ ವತಿಯಿಂದ ಅವ್ರ ಕೈಯಲ್ಲೇ ಅವ್ರಿಗೆ ಪರಿಕರಣಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಬರ್ತೀವಿ ನಾವು. ಇದೊಂದು ಸಹಕಾರ ಇದೆ, ಪಂಚಾಯತಿಯವರು ಒಳ್ಳೆ ಸಹಕಾರ ಕೊಡ್ತಾರೆ ನಮ್ಗೆ ತೊಂದರಾಗಿಲ್ಲ. ಅದರ ಜೊತೆಗೆ ಆರೋಗ್ಯ ಇಲಾಖೆ ಕೂಡ ಇವಾಗ ಒಂದು ಸರಿ ಮಾತ್ರೆ ಕೊಟ್ಟು ಬಂದ್ವಿ, ಅದೊಂದು ಮಾಹಿತಿ ಇರುತ್ತೆ. ನೀವು ಬಂದಿದ್ದಾಗ ನಮ್ಗೆ ಮಾತ್ರೆ ಕೊಟ್ಟೋದ್ರೆ ಆಮೇಲೆ ನಮ್ಗೆ ಮಾತ್ರೆ ಕೊಡೋರು ಇಲ್ಲ ಅಂತೇಳಿ ಅದನ್ನ ಪಿ ಎಸ್ ಸಿಗಳಿಗೆ ಕಳಿಸಿರ್ತೀವಿ. ನೋಡಿ ಇಂಥ ಕೇಸಸ್ ಬರುತ್ತೆ ನಿಮ್ಗೆ ಇಂಥ ಹಳ್ಳಿಯಿಂದ. ಸೊ ಆ ಹಳ್ಳಿಯ ಒಂದು ಜನ ಬಂದಾಗ ಇವರಿಗೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ಆಗ್ಲಿ, ವಿಟಮಿನ್ ಸಿ ಸಪ್ಲಿಮೆಂಟ್ಸ್ ಆಗ್ಲಿ ನಿಮ್ಮ ಕಡೆಯಿಂದ ಅವ್ರಿಗೆ
1: ಕೊಡ್ಬೇಕಾಗುತ್ತೆ.
0: ಆಶಾ ವರ್ಕರ್ಸ್ ಒಳ್ಳೆ ಸಹಾಯ ಮಾಡ್ತಾರೆ. ಅವರು ಕೂಡ ಕೇಳ್ತಾರೆ, ಮೇಡಮ್ ನಿಮ್ಮ ಒಂದು ಮಾತ್ರೆಗಳು ಒಳ್ಳೆ ಕ್ವಾಲಿಟಿ ಕೊಟ್ಟಿರ್ತೀರಂತೆ, ನೀವು ನಿಮ್ಮ ಮಾತ್ರೆಗಳೇ ಕೊಡಿ ನಮ್ಮ ಹಳ್ಳಿ ಜನಕ್ಕೆ ಬೇಕಾಗುತ್ತಂತೆ ಅಂತೇಳಿ. ಅವರು ವಿತ್ ಲಿಸ್ಟ್ ಬಂದಾಗ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಡಿಸ್ಟ್ರಿಬ್ಯೂಟ್, ತಿಂಗಳ ಮಟ್ಟಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಕಳಿಸ್ಕೊಡ್ತೀವಿ. ಸೊ ಆಶಾ ಕಡೆಯಿಂದ ನಮ್ಗೆ ಒಳ್ಳೆ ಹೆಲ್ಪ್ಫುಲ್ ಆಗಿದೆ. ಸೊ ಪಂಚಾಯತಿ, ಆಶಾ, ಆರೋಗ್ಯ ಇಲಾಖೆ, ಅಲ್ಲಿನ ಒಂದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅಂದ್ರೆ ಕಾಲೇಜ್ ಆಗ್ಲಿ ಶಾಲೆ ಆಗ್ಲಿ ಏನೇ ಇರ್ಲಿ ಅವೆಲ್ಲಾನು ಒಟ್ಟುಗೂಡಿ ನಾವು ಕೆಲಸ ಮಾಡ್ತಾ ಇದ್ವಿ. ಸೊ ಹಾಗಾಗಿ ಒಂದು ಕೂಡು ಕುಟುಂಬದ ತರ ಇರ್ತೀವಿ ಒಂದು ಹಳ್ಳಿಗೆ ಹೋದ್ರೆ. ಸೊ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಪ್ರತಿಯೊಂದನ್ನು.
1: ಸೊ ಒಟ್ಟಾರೆಯಾಗಿ ಒಂದು ನೀರು ಅಂತ ಬಂದಾಗ ಒಂದು ಶುದ್ಧ ನೀರು ಅಂತ ಅಂದಾಗ ಸಾಕಷ್ಟು, ಯಾಕಂದ್ರೆ ನಾವು ಒಂದು ಪದರದಲ್ಲಿ ನೋಡಿದಾಗ ಅದು ಮಾಮೂಲಿ ಆಗಿರುತ್ತೆ, ಸ್ವಲ್ಪ ಹಾಳಾಗಿ ಹೋದಾಗ ಸೊ ಅಲ್ಲಿ ಗೊತ್ತಾಗುತ್ತೆ ನಮ್ಗೆ ನೀರಿನಲ್ಲಿ ಯಾವ ಕ್ವಾಲಿಟೀಸ್ ಇರುತ್ತೆ, ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದನ್ನ ನಾವು ಅದನ್ನ ತಿಳ್ಕೊಂಡ್ಬಿಟ್ಟು ನಮ್ಮೊಂದು ಆರೋಗ್ಯದಲ್ಲಿ ಸೇವನೆ ಮಾಡಿದಾಗ ಉತ್ತಮವಾಗಿರುತ್ತೆ. ಸೊ ಮೇಡಮ್, ಇದುವರೆಗೂ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ನೀರಿನ ಪರೀಕ್ಷೆ ಮಹತ್ವದ ಕುರಿತು ಒಂದು ಸಂದರ್ಶನಕ್ಕೆ ಉತ್ತಮವಾದ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರ. ಸೊ ಇದೇ ರೀತಿ ಹೆಚ್ಚು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮತ್ತಷ್ಟು ವಿಷಯಗಳ ಕುರಿತು ತಮ್ಮ ಆರೋಗ್ಯ ಇಲಾಖೆಯಿಂದ ಸಾರ್ವಜನಿಕರಿಗೆ ಅರಿವು ಮತ್ತು ಜಾಗೃತಿ ಮೂಡಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಹಾಗೂ ಧನ್ಯವಾದಗಳು.
0: ತುಂಬಾ ಥ್ಯಾಂಕ್ಸ್.

0: ಮೈರಾಡ ನೆರವಿನ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.4 ತರಂಗಾಂತರ ಬೂದಿಕೋಟೆ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ. ಕೇಳುಗರೆ, ಇವತ್ತಿನ ದಿನ ಕೋಲಾರ ಜಿಲ್ಲೆ ಪಕ್ಷಿಯ ನೋಟದ ಭಾಗ 2 ಸಂಚಿಕೆಯ ಸಂದರ್ಶನದ ಕಾರ್ಯಕ್ರಮ ಮುಂದುವರಿಯಲಿದೆ. ಶ್ರೀಮತಿ ಮಂಜುಳಾ ಭೀಮರಾಮ್, ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ಕೋಲಾರ ರವರು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಮೇಡಮ್, ಮೊದಲಿಗೆ ತಮಗೆ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ.
1: ಧನ್ಯವಾದ. ಅದರಲ್ಲಿ ಒಂದು ಎಕ್ಸ್ಟ್ರಾ ವರ್ಡ್ ನಿಮ್ಗೆ ಹೇಳ್ಬಿಡ್ತೀನಿ, ಇವತ್ತು ನಮ್ ಕೋಲಾರ್ಗೆ ಸಂಬಂಧಿಸಿದ್ದಲ್ಲ, ಆದ್ರೂ ಒಂದ್ ಹೇಳ್ತೀನಿ.
0: ಹೌದು,
1: ಅಲ್ಬಟ್ರಾಸ್ ಅಂತ ಅದರ ಹೆಸರು, ಗಲ್ ಅಂತ ಹೇಳ್ತಾರೆ. ಅದು ಸುಮಾರು 7,000 ಕಿಲೋಮೀಟರ್ ದೂರದಿಂದ ಬರುತ್ತೆ ನಮ್ಮ
0: ಭಾರತಕ್ಕೆ,
1: ಕಡಲ ತೀರಕ್ಕೆ. ಅದ್ ಬಂದ ಮೇಲೆ ಇಲ್ಲಿ ಕಡಲ ತೀರದಲ್ಲಿ ಅದರದ್ದು ವಾಸ, ಮೀನು ಏಡಿ ಆ ತರದ್ದೆಲ್ಲ ತಿಂದು ಬದುಕುವಂತಹದ್ದು. ತನ್ನ ಮರಿಗಳನ್ನ ದಡದಲ್ಲಿ ಅಂದ್ರೆ ಕಲ್ಲು ಬಂಡೆಗಳ ಮಧ್ಯೆ ಮರಿಗಳನ್ನ ಮಾಡುತ್ತೆ. ಮಾಡಿ ಆ ಮರಿಗಳು ಓಡಾಡ್ಲಿಕ್ಕಿರುವಾಗಿ ತನ್ನ ಆಹಾರವನ್ನು ತಾನು ನೋಡ್ಕೊಳ್ಳುತ್ತೆ ಅಂತ ಆದ ತಕ್ಷಣ ತಂದೆ ತಾಯಿ ಇಬ್ರು ಹೊರಟೋಗ್ಬಿಡ್ತವೆ. ಅಂದ್ರೆ ಕಾಡಿನ ಮುಖಾಂತರ ಹೋಗಲ್ಲ, ಅವು ಸಾಗರದ ಮೇಲೇನೆ ಹೋಗೋದು
0: ಆ ಪಕ್ಷಿ.
1: ಒಂದ್ಸರಿ ಅದು ಸ್ಟಾರ್ಟ್ ಮಾಡಿದ್ರೆ ಹಾರ್ಲಿಕ್ಕೆ 600-700 ಕಿಲೋಮೀಟರ್ ವರೆಗೆ ರೆಕ್ಕೆ ಬಡಿಯೋದಿಲ್ಲ, ಅದು
0: ಹೋಗ್ತಾನೆ ಇರುತ್ತೆ.
1: ಹೌದು, ಅದರ ದೇಹದ 10 ಪಟ್ಟು ದೊಡ್ಡದು ರೆಕ್ಕೆ ಅದರದ್ದು. 600-700 ಕಿಲೋಮೀಟರ್ ರೆಕ್ಕೆ ಬಡಿದ ಹಾಗೆ ಹಾರುತ್ತೆ. ಇನ್ನೊಂದು, ತಾನು ಹೊರಟ ಪ್ರದೇಶದಿಂದ ತಾನು ತಲುಪುವ ಪ್ರದೇಶದವರೆಗೂ ಎಲ್ಲಿಯೂ ಆಹಾರ ತಗೊಳ್ಳಲ್ಲ, ಅದ್ರದ್ದು ವಿಶೇಷತೆ. ಅಲ್ಲಿ ಹೋಗಿ ತಲುಪುತ್ತೆ ಅದು, ಆಮೇಲೆ ಈ ಮರಿಗಳು ಹಾರ್ಕೊಂಡು ಹೋಗ್ತವೆ. ಹೇಗೆ ಅವು ತನ್ನ ತಂದೆ ತಾಯಿಯನ್ನೇ ಹುಡ್ಕೊಂಡು ಹೋಗ್ತವೆ?
0: ಹೌದು, ಇದು ಒಂದು ವಿಸ್ಮಯ. ಹೌದು ಮೇಡಮ್,
1: ಅಲ್ವಾ? ಅದೇ ದಾರಿನಲ್ಲೇ ಹೋಗ್ತವೆ ಇವು. ಅಂದ್ರೆ ಅದ್ರದೊಂದು ಕೆಮಿಕಲ್ ರಿಲೀಸ್ ಆಗಿರುತ್ತೆ ವಾತಾವರಣದಲ್ಲಿ ಹಾರುವಾಗ, ಅದನ್ನ ಅನುಸರಿಸ್ಕೊಂಡು ಇವು ಹೋಗಿ ತನ್ನ ತಂದೆ ತಾಯಿಯನ್ನ
0: ಮುಟ್ತವೆ. ಇದು ವಿಶೇಷತೆ ಆಗಿರುತ್ತೆ,
1: ವಿಶೇಷ. ಹೌದು, ಮತ್ತೆ ವಾಪಸ್ ಮುಂದಿನ ವರ್ಷ ಬರ್ತವೆ. ಅಂದ್ರೆ ಅವು ತಂದೆ ತಾಯಿ ಏಕಪತ್ನಿ ಏಕಪತಿ ಇರುವಂತ ಸ್ಥಳವು ಆತರ. ಕೆಲವು ಪಕ್ಷಿಗಳಲ್ಲಿ ಹಾಗೆ ಇದ್ದಾವೆ. ಸೊ ಹಾಗಾಗಿ ಆತರ ವಿಶೇಷವಾದಂತದ್ದು ನೋಡ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ ಅಲ್ಲ?
0: ಹೌದು, ಯಾಕಂದ್ರೆ ಅವುಗಳ ವಿಸ್ಮಯ ತಿಳ್ಕೊಳ್ತಾ ಹೋದಾಗ ನಮ್ಮ ಒಂದು ಜ್ಞಾನನು ಸಹ ಹೆಚ್ಚಾಗುತ್ತೆ, ಆಮೇಲೆ ನಮ್ಮ ಒಂದು ಜೀವನದ ಶೈಲಿ ಸಹ ಬದಲಾಗ್ತಾ ಹೋಗುತ್ತೆ.
1: ಹೌದು, ಹಾಗೆ ತುಂಬಾ ಪಕ್ಷಿಗಳಲ್ಲಿ ಆತರ ವಲಸೆ ಬಂದ ಪಕ್ಷಿಗಳೆಲ್ಲ ಇರುವಂತಹ ಕಡೆ ನಾವ್ ಒಂದ್ ರೀತಿ ಪ್ರಾಕೃತಿಕ ಸಮತೋಲನ ಇದೆ ಅಂತಲೇ ನಾವ್ ತಿಳ್ಕೊಳ್ಬಹುದು ಅವುಗಳನ್ನ. ಹಾಗೆ ಮಿಂಚುಳ್ಳಿ ನಮ್ಮ ಕೋಲಾರ ಜಿಲ್ಲೆಯವರಿಗೆ ಬಹಳ ಚಿರಪರಿಚಿತವಾದಂತಹ ಪಕ್ಷಿ ಇದು. ಇದರಲ್ಲಿ 7-8 ಪ್ರಭೇದದ ಬಣ್ಣದ ಸುಂದರವಾದ ಪಕ್ಷಿ ಅಂದ್ರೆ ಮಿಂಚುಳ್ಳಿ. ತುಂಬಾ ಕಲರ್ಫುಲ್ ಆಗಿರುತ್ತೆ, ಮತ್ತೆ ಇದು ಒಂದೇ ಇರೋದು, ಜಂಟಿಯಾಗಿ ಯಾವತ್ತೂ ಇರೋದಿಲ್ಲ, ಒಂದೊಂದೇ.
0: ಹೌದು, ತಾವ್ ಹೇಳಿದಂಗ್ ನನ್ಗೆ ಈಗ ನೆನಪಾಗ್ತದೆ, ನಾನು ಸಹ ನಮ್ಮ ಒಂದು ತಮ್ಮತ್ತ ವಾತಾವರಣದಲ್ಲಿ ನೋಡಿದೀನಿ, ತುಂಬಾ ಕಲರ್ಫುಲ್ ಆಗಿರುತ್ತೆ, ಬಟ್ ಒಂದೇ ಒಂದ್ ಪಕ್ಷಿ ಇರುತ್ತೆ. ನೀವ್ ಹೇಳಿದಂಗ್ ನನಗೂ ನೆನಪಾಯ್ತು.
1: ಇದು ಒಂದ್ 20 ಅಡಿ ಮೇಲೆ ಹಾರುತ್ತೆ ತನ್ನ ಆಹಾರ ಹುಡ್ಕೊಳಕ್ಕೆ, ಮೀನೇ ಅದು ತಿನ್ನೋದು. ಅದು ಇದ್ದ ಕಡೆ ನೀರು ಶುದ್ಧವಾಗಿದೆ ಅಂತಲೇ ಅರ್ಥ, ಅದು ಕೆಸರು ಪಸರು ಇರೋ ಕಡೆ ಎಲ್ಲ ಹೋಗೋದಿಲ್ಲ ಮಿಂಚುಳ್ಳಿ. 20 ಅಡಿ ಮೇಲೆ ಹಾರಿ ಅದು ಬೇಟೆ ಆಡಿ ಹಿಡ್ಕೊಂಡ್ಬಿಟ್ಟು ಮೀನನ್ನ ಮೇಲೆ ಹಾರುವಾಗ ಮೇಲೆ ಎಸೆಯುತ್ತದೆ ಅದು, ಆಮೇಲೆ ಕ್ಯಾಚ್ ಹಿಡಿಯುತ್ತೆ ಬಾಯಿನಲ್ಲಿ, ಹಿಡಿದ್ಬಿಟ್ಟು ಒಂದು ಮರದ ಹತ್ರನೋ ತಂತಿ ಮೇಲೆ ಕುತ್ಕೊಳ್ಳುತ್ತೆ. ಕುತ್ಕೊಂಡ್ಬಿಟ್ಟು ಇಡೀ ನುಂಗಿ ಇಡೀ ಕತ್ತನ್ನ ತಿರುಗಿಸುತ್ತ ಅದು ತನ್ನ ದೇಹ, ಒಂದ್ ರೌಂಡ್ ಸರ್ಕಲ್ ತರ ಸುತ್ತಬಿಟ್ಟು ಆಮೇಲೆ ನೀರೆಲ್ಲ ಕೊಡ್ಕೊಂಡ್ಬಿಟ್ಟು ಹೊರಟೋಗ್ಬಿಡ್ತದೆ. ಇದು ಇದರ ವಿಶೇಷತೆ, ಮಿಂಚುಳ್ಳಿ ಎಲ್ಲಿದೆಯೋ ಅಲ್ಲಿ ನೀರು ಶುದ್ಧವಾಗಿದೆ. ಇನ್ನೊಂದೇನು ಅಂದ್ರೆ ನಮ್ಮ ಕೋಲಾರದವ್ರು ನಂಬಿರೋದು, ಮಿಂಚುಳ್ಳಿ ನಮ್ಮ ಹೊಲಕ್ಕೆ ಈ ವರ್ಷ ಬಂದಿದೆ ಅಂದ್ರೆ ನಮ್ಮ ಬೆಳೆ ಚೆನ್ನಾಗುತ್ತೆ ಅಂತ ನಂಬಿಕೆ ಇದೆ ಇವರಿಗೆ. ಅದಕ್ಕೆ ಏನ್ ಮಾಡ್ತಾರೆ, ಆ ಮಿಂಚುಳ್ಳಿ ಬರ್ಲಿಕ್ಕೋಸ್ಕರ ಅದಕ್ಕೆ ಬೇಕಾದಂತ ವಾತಾವರಣವನ್ನ ಅವ್ರು ಸೃಷ್ಟಿ ಮಾಡ್ತಾರೆ ಇಲ್ಲಿ ಜನಗಳು. ಅದಕ್ಕೆ ಏನ್ ಬೇಕೋ ಅಂತದ್ದು, ಮೀನನ್ನು ಇಡಬಹುದು ಅಥವಾ ನೀರನ್ನು ಇಡಬಹುದು ಆತರ ಆತರೆಲ್ಲ ಮಾಡ್ತಾರೆ. ಅದು ಒಂದು ಇದು ಅಂದ್ರೆ ಆಯಾ ಊರಿನ ಪದ್ಧತಿಯ ಪ್ರಕಾರ ಅಂತ ನಡೀತದೆ, ಅದು ಕೂಡ ಸಂರಕ್ಷಣೆ ಮಾಡ್ಲಿಕ್ಕೆ ಇರುವಂತ ಒಂದು ರೀತಿ ಅಂತ
0: ಹೇಳ್ತಾರೆ.
1: ಹಿಂದೆಲ್ಲ ಏನ್ ಮಾಡ್ತಿದ್ರು, ದೇವರ ವನ ಅಂತ ಮಾಡ್ತಿದ್ರು, ಪವಿತ್ರ ವನ ಅಂತ ಮಾಡ್ತಿದ್ರು, ನಾಗವನ ಅಂತ ಬೆಳೆಸ್ತಿದ್ರು. ಇವೆಲ್ಲವೂ ಕೂಡ ಈ ಪ್ರಾಣಿ ಪಶು ಪಕ್ಷಿಗಳನ್ನ ಉಳಿಸ್ಲಿಕ್ಕೋಸ್ಕರವಾಗಿಯೇ ಅವುಗಳನ್ನ ಮಾಡಿತ್ತು.
0: ಹೌದು, ಪ್ರತಿ ಊರಿನ ಸುತ್ತಮುತ್ತ ಇದ್ದೇ ಇರ್ತಾ ಇತ್ತು.
1: ಹೌದು, ಒಂದು ಪವಿತ್ರ ವನ ಅಂದ್ರೆ ಅಲ್ಲಿ ಯಾರು ಮನುಷ್ಯರು ಹೋಗ್ತಾ ಇರ್ಲಿಲ್ಲ, ಬರೀ ಅಲ್ಲಿ ಪ್ರಾಣಿ ಪಕ್ಷಿ ಹಾವು ಇವು ಎಲ್ಲ ಚೆನ್ನಾಗಿ ಬೆಳ್ಕೊಳ್ತಿತ್ತು ಅಂತ ಒಂದು.
0: ಹೌದು,
1: ಅಂದ್ರೆ ಪ್ರಾಕೃತಿಕವಾಗಿ ಸಮತೋಲವನ್ನ ಕಾಪಾಡ್ಲಿಕ್ಕೋಸ್ಕರ ಈ ನಾಗಬನಗಳು ಪವಿತ್ರ ಬನಗಳು ಮರಗಳು, ಕಾಡು ಅಂದ್ರೆ ದೇವರ ಕಾಡು ಈ ತರ ಎಲ್ಲ ಬಂತು. ಈಗ ಅವೆಲ್ಲ ಹೋಗಿ ಬಿಟ್ಟಿದಾವೆ, ಎಲ್ಲೂ ಈಗ ಕಾಣೋದೇ ಇಲ್ಲ.
0: ಎಲ್ಲಿ ಸ್ವಲ್ಪ ಜಾಗ ಸಿಕ್ಕುತ್ತೆ ಅದನ್ನ ಬೆಳೆಸ್ಕೊಳ್ತಾರೆ.
1: ಹೌದು ಹೌದು, ಆ ತರದ್ದು. ಇನ್ನೊಂದು ಜೌಗು ಪಕ್ಷಿ ಅಂತ ಇದೆ ನಮ್ಮಲ್ಲೂ, ಇದು ಕೋಲಾರದಲ್ಲೂ ಇದೆ. ಎಲ್ಲಿ ನೀರು ತುಂಬಾ ಕೆಸರು ಕೆಸರು ತರ ಇರುತ್ತೆ ನೋಡ್ರಿ, ಲ್ಯಾಟ್ರೈಟ್ ಸಾಯಿಲ್ ಅಂತೀವ ಅದನ್ನ, ಅಲ್ಲಿ ಆ ಪಕ್ಷಿ ನೀರನ್ನೆಲ್ಲ ಕುಡಿತದೆ, ಆ ಮಣ್ಣನ್ನ ಮತ್ತೆ ಫಲವತ್ತಾಗಿ ಮಾಡುತ್ತದೆ. ಇದು ಜೌಗು ಪಕ್ಷಿ ಅಂತ.
0: ಅದು ಎಲ್ಲಿ ಜೌಗು ಪ್ರದೇಶ ಅಂತ ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ. ಹೌದು
1: ಹೌದು, ಅಲ್ಲಿ ಇರ್ತದೆ ನೋಡಿ ಕೆಲವು ಪಕ್ಷಿಗಳ ಕೆಸರಲ್ಲಿ. ಹಾಗೆ ನೀವು ಇನ್ನೊಂದು ನೋಡಿರ್ತೀರ, ಕೆಸರಿನಲ್ಲಿ ಬಿಳಿ ಕೊಕ್ಕರೆ ತರ ಇರ್ತದೆ, ಕೊಕ್ಕರೆ ಅಲ್ಲ ಅದು, ಬಟ್ ಕೊಕ್ಕರೆ ತರ ಇರುತ್ತೆ, ಬಿಳಿದು ಕಪ್ಪುದು, ಅದರಲ್ಲಿ ವಿವಿಧ ಬಣ್ಣಗಳೆಲ್ಲ ಇರ್ತದೆ. ಅವೆಲ್ಲವೂ ಸಹ ಆ ನೀರನ್ನ ಸ್ವಚ್ಛ ಮಾಡುವಂತ ಕೆಲಸವನ್ನ ಮಾಡ್ತವೆ ಅವೆಲ್ಲ.
0: ಸೊ
1: ಹಾಗಾಗಿ ಜಲಚರಗಳು ಬೇಕು ನಮಗೆ, ಹಾರಾಡುವ ಪಕ್ಷಿಗಳು ಬೇಕು, ಓಡುವ ಪಕ್ಷಿಗಳು ಕೂಡ ಬೇಕು, ಇರಬೇಕು ನಮ್ಮ ಜೊತೆಯಲ್ಲಿ.
0: ಹೌದು, ಯಾಕಂದ್ರೆ ಪ್ರತಿಯೊಂದು ಪಕ್ಷಿಯ ಕೊಡುಗೆ ತುಂಬಾ ಅಪಾರವಾದದ್ದು ನಮಗೆ.
1: ಹೌದು, ಎಲ್ಲಾ ರೀತಿನಲ್ಲಿ ಎಲ್ಲಾ ಪ್ರದೇಶಗಳಲ್ಲಿ ಅವುಗಳು ಏನ್ ವಾಸ ಮಾಡ್ತೇವೋ ಅಲ್ಲೆಲ್ಲ ಅವು ತನ್ನಷ್ಟ ತಾನೇ ಪ್ರಕೃತಿಯಲ್ಲಿ ಸಮತೋಲನ ಆಗುವ ರೀತಿಯಲ್ಲೇ ನಡ್ಕೊಳ್ತಾವ.
0: ಹೌದು,
1: ಹಾಗಾಗಿ ಅವುಗಳ ಪಕ್ಷಿ ಧ್ವನಿ ಇರಬಹುದು, ಬಣ್ಣಗಳಿರಬಹುದು, ಇವೆಲ್ಲವೂ ಕೂಡ ಮನುಷ್ಯನಿಗೆ ಅತ್ಯಾಕರ್ಷಣೆ ಆಗಿನೇ ಅವುಗಳ ಅಳಿವಿನ ಅಂಚಿಗೆ ಬಂದೇನು ಅಂತ ಅನ್ಸುತ್ತೆ ಇವತ್ತು ನೋಡಿದೆ.
0: ಹೌದು, ಕೆಲವೊಮ್ಮೆ ಅದು ಸಹ ಕಾರಣವಾಗಿರುತ್ತೆ. ಹೌದು,
1: ಕಾರಣ ಆಗಿದೆ
0: ಮನುಷ್ಯ
1: ದುರಾಸೆಗೆ. ಇವೆಲ್ಲ ತನಿಗೇನೋ ಬೇಕು ಅಂತ ಅವುಗಳ ಪುಕ್ಕಗಳನ್ನು ತಕ್ಕೊಳ್ಳೋದು ಮಾಂಸಕ್ಕೋಸ್ಕರ, ಇವೆಲ್ಲವೂ ಇದ್ದೇ ಇದೆ. ಆದ್ರೆ ಅದ್ರ ಜೊತೆಯಲ್ಲಿ ನಾವು ಅದ್ರ ವಂಶ ಬೆಳೀಲಿಕ್ಕೂ ಕೂಡ ನಾವು ಸಹಾಯ
0: ಅವಕಾಶ ಮಾಡ್ಕೊಡ್ಬೇಕು.
1: ಅವಕಾಶ ಮಾಡ್ಕೊಡ್ಬೇಕು. ಅದ್ರದ್ದು ಯಾವುದೇ ಆವಾಸ ಸ್ಥಾನ ಇರ್ಲಿ, ಯಾವುದೇ ಬದಲಾವಣೆ ಆಗ್ಲಿ ಅಲ್ವಾ, ಅವೆಲ್ಲವೂ ಕೂಡ ಪಕ್ಷಿಗಳಿಗಾಗ್ಲಿ ಕೀಟಗಳಿಗಾಗ್ಲಿ ಎಲ್ಲಿ ಯಾವ್ದೇ ಇರ್ಲಿ, ಯಾವುದೇ ಅದೊಂದು ಜೀವಿ ಅಂತ ಹೇಳಿದ್ರೆ ಅವುಗಳನ್ನೆಲ್ಲ ಸಂರಕ್ಷಣೆ ಮಾಡುವಂತ ಕೆಲಸ ನಮ್ಮಿಂದ ಆಗ್ಬೇಕು.
0: ಹೌದು,
1: ವಲಸೆ ಹಕ್ಷಿಗಳು ಪಕ್ಷಿಗಳು ಬರ್ತವೆ, ಅವು ಇಲ್ಲಿ ಸುಮ್ನೆ ಬಂದು ಹೋಗೋದಿಲ್ಲ, ನಮಗೆ ತುಂಬಾ ಲಾಭ ಮಾಡಿಕೊಡ್ತವೆ.
0: ಹೌದು,
1: ಅವು ಕೂಡ ಹಾಗಾಗಿ ವಲಸೆ ಪಕ್ಷಿಗಳು ಬಂದಾಗ್ಲೂ ನಾವು ಅವುಗಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಮತ್ತೆ ಇಲ್ಲಿರುವಂತ ಪಕ್ಷಿಗಳನ್ನು ಕೂಡ ನಾವು ಚೆನ್ನಾಗಿ ನೋಡ್ಕೊಳ್ಬೇಕು. ನಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ನಮ್ ಕಡೆ ಇದ್ದಾಗಿ ಅವುಗಳನ್ನ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ಅನ್ನೋದು ಒಂದು ಏನ್ ಹೇಳ್ಬೋದಪ್ಪ, ಪ್ರಾಕೃತಿಕ ಸಮತೋಲನಕ್ಕಾಗಿ ಅವು ಕೇಳ್ಕೊಂಡ ಹಾಗೆ ನಿಮಗಾಗಿ ನಮ್ಮನ್ನು ಉಳಿಸಿ ಅಂತ ಹೀಗೆ ಹೇಳ್ತಾ ಇದ್ದಾವೆ ಅಂತ ಹೇಳಿದ್ರೆ, ನಮಗೆ ಅವುಗಳ ಅವಶ್ಯಕತೆ ಇದೆಯೋ ಅವುಗಳಿಂದ ನಮಗೆ ಅವಶ್ಯಕತೆ ಇದೆಯಾ ಅಂತ ನೋಡ್ಬೇಕು.
0: ಅಂದ್ರೆ ಬಹುಶಃ ಏನಾಗಿದೆ ಅಂದ್ರೆ ಮೇಡಮ್, ಈಗಿನ ಪ್ರಸ್ತುತ ಒಂದು ದಿನಗಳಲ್ಲಿ ಅಂದ್ರೆ ಸಾರ್ವಜನಿಕರು ಮರ್ತೋಗಿದ್ದಾರೆ ಅನ್ಸುತ್ತೆ ಸರ್. ಇವಾಗ ಅಂತ ಹೇಳಿದ್ರೆ ನಿಮಗಾಗಿ ನಮ್ಮನ್ನು ಉಳಿಸಿ ಅಂದ್ರೆ ಆ ಪಕ್ಷಿಗಳಿಗಾಗಿ ಪಕ್ಷಿಗಳಿಗಾಗಿ ನಾವು ಬದುಕಬೇಕು ಆಕ್ಚುಲಿ. ಅದು ಇಲ್ಲಿ ಉಲ್ಟಾ ಪಕ್ಷಿ ಇದ್ರೇನು ಹೋದ್ರೆ ಅನ್ನೋ ಅಂತ ಭಾವನೆ ಬಂದ್ಬಿಟ್ಟಿದೆ ಈಗಾಗ್ಲಿ ಕೆಲವರಲ್ಲಿ.
1: ಹೌದು, ಈಗ ಇತ್ತೀಚೆಗೆ ಸ್ವಲ್ಪ ಜನ ಪಕ್ಷಿ ವೀಕ್ಷಣೆ ಮಾಡೋದು, ಕೆಲವರು ಫೋಟೋಗ್ರಫಿ ಮಾಡ್ಲಿಕ್ಕೋಸ್ಕರ ಹೋಗ್ತಾರೆ. ಇನ್ನೊಂದು ಆ ವೀಕ್ಷಣೆ ಮಾಡುವ ರೀತಿನಲ್ಲಿ ಯಾರ್ಯಾರು ಹೋಗ್ತಾರಲ್ವಾ ಅವರೆಲ್ಲರೂ ಸಹ ತುಂಬಾ ತಾಳ್ಮೆಯಿಂದ
0: ಇರ್ಬೇಕಾಗುತ್ತೆ. ಹೌದು, ಕೆಲವೊಂದು ಪಕ್ಷಿಯ ಫೋಟೋ ತಗೊಳ್ಳೋದಕ್ಕೆ ಸಾಕಷ್ಟು ಕೆಲವರು ವರ್ಷಗಳ ಗಟ್ಟಲೆ ಕಾದಿರ್ತಾರೆ.
1: ಹೌದು, ಇನ್ನೊಂದು ಪೂರ್ಣಚಂದ್ರ ತೇಜಸ್ವಿ ಒಂದ್ ಕಡೆ ಬರೀತಾರೆ ಅವರ ಪುಸ್ತಕದಲ್ಲಿ, ಅವರು ಮೂಡಿಗೆರೆನಲ್ಲಿ ಇದ್ದಿದ್ದಲ್ವಾ, ಹತ್ರ ತುಂಬಾ ಮರಗಳೆಲ್ಲ ಇತ್ತು, ಅವ್ರ ಮಗು ಹೆಣ್ಮಗಳು, ಅವರು ಒಂದ್ ಮರದ ಮೇಲೆ ಪಕ್ಷಿ ದಿನ ಬಂದು ಬಂದು ಇರ್ತಾ ಇತ್ತು, ಹಾಗೆ ಮೊಟ್ಟೆನು ಇಟ್ಟು ಬಿಟ್ಟಿದೆ. ಆಮೇಲೆ ಎರಡ್ ಮೂರು ದಿವಸ ಆಯ್ತು, ಬರ್ಲೇ ಇಲ್ಲ ತಾಯಿ ಆಹಾರ ತರಕ್ ಹೋದ್ ವಾಪಸ್ ಬರ್ಲೇ ಇಲ್ಲ. ಇವು ಪಕ್ಷಿಗಳು ಕೊಯ್ ಕೊಯ್ ಮಾಡ್ತಾವಲ್ಲ, ಚೀರ್ತವೆ ಎಲ್ಲ. ಅದು ಮಗು ಹೇಳ್ತಾಳೆ, ಅಪ್ಪ ಅಪ್ಪ ಅದನ್ನ ಒಳಗ್ ತಗೊಂಡ್ಬಾರಪ್ಪ, ಅಮ್ಮ ಬರ್ಲಿಲ್ಲ, ಆದ್ರ ಅಮ್ಮ ಬರ್ಲಿಲ್ಲ ಅಂತ ಹೇಳ್ತಾಳೆ. ಇವ್ ತಗೊಂಡ್ ಬಂದು ನೋಡೋಣ ಏನಾದ್ರು ತಿನ್ಸ್ಲಿಕ್ ಆಗುತ್ತಾ ಅಂತ ತಿನ್ಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಆಗಲ್ಲ. ಒಂದ್ರು ಬಾಳೆಹಣ್ಣು ಸ್ಮ್ಯಾಶ್ ಮಾಡಿ ಕೊಡ್ತಾರೆ, ಅದು ಮೂಗ್ನಲ್ಲಿಂದ ಹೊರಗ್ ಬಂದ್ಬಿಡ್ತದೆ. ಆಮೇಲೆ ಅನ್ನದ ಆಗಳನ್ನೆಲ್ಲ ಸಣ್ಣಗೆ ಪಾಯಸ ತರ ಮಾಡಿ ಕೊಡ್ತಾರೆ, ಇನ್ನು ತಿನ್ಲಿಕ್ ಬರಲ್ಲ ಅವ್ಕೆ, ಹಾಗಾಗಿ ಸತ್ತೋಗ್ಬಿಡ್ತಾವ ಮೂರು ಮರಿಗಳನ್ನ. ಅದು ಅವಾಗ ಬರ್ದಿದಾರೆ, ಅವ್ರ ತಾಯಿ ಕೊಟ್ಟಂತಹ ಗುಟುಕೇನಿದೆ ಅವುಗಳಿಗೆ ಮಾತ್ರ ಅದು ಆಹಾರ. ನಾವೇನೋ ಬಹಳ ಪ್ರೀತಿಯಿಂದ ಅವುಗಳಿಗೆ ಏನೋ ಮಾಡ್ಲಿಕ್ಕೆ ಹೋದ್ರೆ ನಾವು ಅವನ್ನ ಉಳಿಸಕ್ ಸಾಧ್ಯ ಇಲ್ಲ. ಹಾಗಾಗಿ ತಾಯಿ ಪಕ್ಷಿ ಬರುವ ಹಾಗೆ ನಾವು ನೋಡ್ಕೊಳ್ಬೇಕು.
0: ತನ್ನ ತಾಯಿಗೆ ತಿಳಿದಿರುತ್ತೆ ತನ್ನ ಮಗುವಿಗೆ ನಾನು ಯಾವ ರೀತಿ ಆಹಾರ ಕೊಡಬೇಕು, ಪಕ್ಷಿಗಳಿಗೆ ಅದು ಆ ಒಂದು ಜ್ಞಾನ ಇರುತ್ತೆ. ಯಾಕಂದ್ರೆ ನಮ್ಗೆ ಗೊತ್ತಿರಲ್ಲ ಅದು ಯಾವ ಪ್ರಭೇದಕ್ಕೆ ನಾವ್ ಏನು ಕೊಡ್ಬೇಕಾಗ.
1: ಅದು ತನ್ನ ದೇಹದ 10 ಪಟ್ಟು ಆಹಾರ ತಗೊಳುತ್ತೆ ದಿನಕ್ಕೆ. ಹಾಗಾಗಿ ತಂದೆ ತಾಯಿ ಇಬ್ರುನು ಅವು ಪಕ್ಷಿಗಳದ ಇದಾವಲ್ಲ, ಅವು ಒಂದಾದ್ಮೇಲೆ ಒಂದಾದ್ಮೇಲೆ ಅಮ್ಮ ಬಂತು ಅಂದ್ರೆ ಅಮ್ಮ ಗೂಟು ಕೊಡೋಷ್ಟೊಳಗೆ ಅಪ್ಪ ಒಂದ್ ಬರುತ್ತೆ ತಗೊಂಡು. ಹೀಗೆ ಕಂಟಿನ್ಯೂಸ್ ತಿನ್ನಿಸ್ತಾ ಇರ್ಬೇಕು ಅವಕ್ಕೆ ಹಾರಾಡೋ ತನಕನು. ಸೊ ಹಾಗಾಗಿ ಆ ತಂದೆ ತಾಯಿ ಪಕ್ಷಿಗಳಿಗೆ ತುಂಬಾ ಜವಾಬ್ದಾರಿ ಅದು. ಹಾಗಾಗಿ ಆ ಪಕ್ಷಿಗಳನ್ನ ಉಳಿಸುವಂತ ಕೆಲಸವನ್ನ ನಾವು ಮಾಡ್ಲೇಬೇಕಾಗತ್ತೆ. ಮತ್ತೆ ಗೂಡುಗಳನ್ನ ಯಾವತ್ತು ನಾವು ಅದ್ರ ಹತ್ರ ಹೋಗಬಾರ್ದು ನಿಜವಾಗಿ ಅಂತ ಹೇಳಿದ್ರೆ. ಆ ಕಟ್ಟಿರುವಂತ ಗೂಡಿದೆ ಮತ್ತೆ ಹಾವುಗಳು ತಿಂತವೆ ಹದ್ದುಗಳು ತಿಂತವೆ ಅವನ್ನೆಲ್ಲ ಸ್ವಲ್ಪ ಅವಾಯ್ಡ್ ಅಂದ್ರೆ ಪಕ್ಷಿಗಳು ಅದ್ರದ್ದು ಒಂದ್ ಸಂತಾನ
0: ಬೆಳಿಬೇಕು.
1: ಅದನ್ನೆಲ್ಲ ಸ್ವಲ್ಪ ನಾವು ಜಾಗರೂಕತೆಯಿಂದ ನೋಡ್ಕಪ್ಪ ಕಾಡಿನಲ್ಲಿ ಅವಗು ಪಾಡಿಗೆ ಅವು ಇದ್ದೇ ಇರ್ತವೆ. ಆದ್ರೆ ನಮ್ಮ ಸುತ್ತಮುತ್ತ ಇರುವಂತಹದ್ದು ಇದ್ದರೆ ಅವುಗಳನ್ನ ಸ್ವಲ್ಪ ಜಾಗರೂಕತೆಯನ್ನ ನೋಡ್ಕೊಳ್ಬೇಕಾಗತ್ತೆ.
0: ಹೌದು, ಅವುಗಳಿಗೂ ಸ್ವತಂತ್ರವಾಗಿ ಬದುಕಲಿಕ್ಕೆ ನಾವು ಅವಕಾಶ ಮಾಡ್ಕೊಡ್ಲೇಬೇಕು,
1: ಅವಕಾಶ ಮಾಡ್ಕೊಡ್ಬೇಕಾಗತ್ತೆ. ಹೀಗೆ ನಮ್ಮ ದಿನಚರಿಯಲ್ಲಿ ಇದೊಂದು ಅವಿಭಾಜ್ಯ ಅಂಗ ಅಂತ ತಿಳ್ಕೊಂಡು ನಾವು ಮಾಡೋದು ಒಳ್ಳೇದು.
0: ಹೌದು ಹೌದು ಮೇಡಮ್, ಯಾಕಂತ ಬೆಳೆದಂಗೆ ಮನೆ ಮೇಲೆ ಆಗಿ ಒಂದು ನೀರಿನ ವ್ಯವಸ್ಥೆ ಆಗಿರ್ಬೋದು, ಒಂದು ಕಾಳುಗಳ ವ್ಯವಸ್ಥೆ, ಸ್ವಲ್ಪ ಅವುಗಳಿಗೆ ಒಂದು ನಮ್ಗೆ ಈಗಾಗಲೇ ರೊಟ್ಟಿನ್ ಬಾಕ್ಸ್ ಎಲ್ಲ ಇರುತ್ತೆ. ಸೊ ಒಂದಿಷ್ಟು ವಿಶ್ರಾಂತಿ ತಗೊಳೋದಕ್ಕಾಗಿರ್ಬೋದು ಅಥವಾ ಬೆಳೆದಂಗೆ ಮೊಟ್ಟೆ ಇಟ್ಟು ಸಂತಾನ ಅಭಿವೃದ್ಧಿಗಾಗಿರ್ಬೋದು. ಸೊ ನಮ್ಮ ಒಂದು ಸಣ್ಣ ಅಳಿಲಿ ಸೇವೆನ ಪ್ರತಿಯೊಬ್ರು ಮಾಡಿದಾಗ ಸೊ ಬಹುಶಃ ನಮ್ಮ ತವೆಳ್ದಾಗೆ ನಮ್ಮ ಒಂದು ಪ್ರದೇಶದಲ್ಲಿರುವಂತ ಇರುವಂತ ಪ್ರಭೇದಗಳನ್ನಾದ್ರೂ ನಾವು ಉಳಿಸ್ಕೊಂಡು ಮುಂದಿನ ದಿನಕ್ಕೆ
1: ಹೋಗ್ಬೇಕಾಗುತ್ತೆ. ಈಗ ನಿಮ್ಗೆ ಒಬ್ರು ಪಕ್ಷಿ ಪ್ರೇಮಿ ಇದ್ದಾರೆ, ಅವರು ಸೈನ್ಯದಲ್ಲಿದ್ದವರು, ಅವರು ದಾವಣಗೆರೆ ಅವ್ರ ಊರು, ಆ ದಾವಣಗೆರೆ ಹತ್ರ ಒಂದು ಹಳ್ಳಿ, ಅವರ ಪಾಲಿಗೆ ಬಂದಂತ 4 ಎಕರೆ ಜಮೀನಲ್ಲಿ ಅವರು ಜೋಳ ಹಾಕ್ತಾರೆ. ಜೋಳ ಹಾಕ್ಬಿಟ್ಟು ಅದನ್ನ ಕಟಾವ್ ಮಾಡೋದಿಲ್ಲ, ಪೂರ್ತಿ ಬೇಲಿ ಹಾಕಿಬಿಡ್ತಾರೆ 4 ಎಕರೆಗೆ. ಬರೀ ಪಕ್ಷಿಗಳು ಬಂದು ತಿಂದೋಗ್ಲಿಕ್ಕೋಸ್ಕರನೇ ಅದು ಮಾಡಿದ್ರು ಅವರು.
0: ಇದು ವಿಶೇಷವಾಗಿರುತ್ತೆ. ಹೌದು,
1: ವಿಶೇಷವಾಗಿ ಅಂದ್ರೆ ತುಂಬಾ ಕಲರ್ಫುಲ್ ಆಗಿರುವಂತಹ ಪಕ್ಷಿಗಳು ಬರ್ತಾ ಇತ್ತು ಅದ್ರಲ್ಲಿ. ನಾನು ಟಿವಿನಲ್ಲಿ ತೋರಿಸಿದ್ದು ನಾನು ಹೇಳ್ತಾ ಇರೋದು, ಒಂದು ಜೋಳದ ತೆನೆ ಮೇಲೆ ಒಂದ್ ಪಕ್ಷಿ ಕುತ್ಕೊಂಡ್ಬಿಟ್ರೆ ಬಾಯಿಗೆ ಬಿಡ್ತದೆ ಅದು.
0: ಹೌದಾ?
1: ಆದ್ರೆ ಅದ್ರ ಜೊತೆಗೆ ಇನ್ನೊಂದ್ ಪಕ್ಷಿ ಬರುತ್ತೆ, ಆ ಗಿಡವನ್ನ ನೇರವಾಗಿ ಹಿಡ್ಕೊಳ್ಳುತ್ತದೆ. ಇನ್ನೊಂದ್ ಪಕ್ಷಿ ಆ ಕಾಳುಗಳನ್ನ ತಿನ್ನುತ್ತೆ. ಆ ಪಕ್ಷಿ ಈಗ ಮತ್ತೆ ದಂಟನ್ನ ಹಿಡ್ಕೊಂಡಾಗ ಈ ಪಕ್ಷಿ ಹೋಗಿ ಆ ಕಾಳುಗಳನ್ನ ತಿನ್ನುತ್ತೆ. ಎಷ್ಟು ಕೋಆಪರೇಷನ್ ಗೊತ್ತ ಅವುಗಳಲ್ಲಿ.
0: ಅದು
1: ತುಂಬಾ ಸಾವಿರಾರು ಪಕ್ಷಿಗಳು ಅಲ್ಲಿ ಬರುವ ಹಾಗೆ ಅವ್ರು ಮಾಡಿದ್ರು. ಹೆಸರಿಂದ ಆಗ್ಲಿಲ್ಲ ನನಗೆ, ದಾವಣಗೆರೆ ಹತ್ರ ಇದು ನೆಡ್ದದ್ದು ಕತೆ. ಇಲ್ಲಿ ನಮ್ಮ ಮಾಲೂರ್ನಲ್ಲಿ ಒಬ್ರು ಹುಡುಗ, ಅವ್ರದ್ದು ಜಮೀನ್ ಬಂತು 2 ಎಕರೆ ಜಮೀನ್ ಅವರಿಗೆ. ಹುಡುಗ ನಿನ್ನ ಸಣ್ಣ 22 ವರ್ಷ. ಆ ಹುಡುಗ ಎಲ್ಲಾ ರೀತಿಯ ಹಣ್ಣುಗಳ ಮರಗಳನ್ನ ಹಾಕಿದ ಹೊಲದಲ್ಲಿ,
0: ಆ ಒಂದು ಜಮೀನಲ್ಲಿ
1: ಹಾಕ್ಬಿಟ್ಟು ಎಲ್ಲ ಕಲ್ಲಿನ ಬೇಲಿ ಹಾಕಿದ. ಯಾರು ಒಳಗಡೆ ಹೋಗ್ಬಾರ್ದು. ಆ ಹಣ್ಣಿನ ಮರಗಳೆಲ್ಲ ಕೂಡ ಈ ಪಕ್ಷಿಗಳಿಗೆ, ಕೋತಿಗಳಿಗೆ ಅಂತ ಬಿಟ್ಟಿದ್ದಾನೆ ಅವನು. ಸೊ ಈ ತರ ಪಕ್ಷಿ ಪ್ರೇಮಿಗಳು, ಪ್ರಾಣಿ ಪ್ರೇಮಿಗಳು ಇದ್ದಾರೆ
0: ಇಲ್ಲ
1: ಅಂತ ಇಲ್ಲ. ಸೊ ಇಂತಹವರ ಸಂಖ್ಯೆ
0: ಜಾಸ್ತಿ ಆಗ್ಬೇಕು. ಹೌದು
1: ಹೌದು.
0: ಸೊ ಈ ರೀತಿ ಆದಾಗ್ಲೇ ನಾವು ಎಲ್ಲಾನು ಒಂದು ಬ್ಯಾಲೆನ್ಸ್ಡ್ ಆಗಿ ಹಾಗೆ ನಾವು ಅವಾಗ ಒಂದು ಆರೋಗ್ಯಕರ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಗೆ.
1: ಹೌದು ಹೌದು.
0: ಸೊ ಯಾವುದೇ ರೀತಿಯಿಂದ ನಮ್ಗೆ ಅದು ಲಾಭ ಆಗಿರುತ್ತೆ.
1: ಹೌದು ಹೌದು. ಇನ್ನೊಂದು ಈಗ ನಿಮ್ಗೆ ಒಂದು ಹದ್ದಿನ ಬಗ್ಗೆ ಹೇಳ್ಬಿಡ್ತೀನಿ. ಹದ್ದುಗಳು ಮೊದಲು ಸಾವಿರಾರು ಸಂಖ್ಯೆಯಲ್ಲಿ ಇತ್ತು ನಮ್ಮಲ್ಲಿ.
0: ಹೌದು.
1: ಈಗ ಬೆರಳೆಣಿಕೆ ಎಷ್ಟಾಗಿದೆ? ಯಾಕೆ ಆ ತರ ಆಗಿದೆ ಅಂದ್ರೆ, ಹಸುಗಳು ಅವುಗಳ ಆಹಾರ ಪ್ರಾಣಿಗಳು ಸತ್ತ ಪ್ರಾಣಿಗಳನ್ನ ತಿನ್ನೋದಲ್ವಾ. ಹೆಚ್ಚಾಗಿ ಏನಾಗುತ್ತೆ, ಈ ಹಸುಗಳು ಸತ್ತ ಮೇಲೆ ಅವುಗಳ ಕಾಯಿಲೆ ಆಗಿದ್ರೆ ಅಥವಾ ಇನ್ನೇನು ಆಗಿ ಸತ್ತಿದ್ದಾವೆ ಅಂತ ಹೇಳಿದ್ರೆ ವಾಸನೆ ಬರಬಾರ್ದು ಅಂತ ಒಂದು ಔಷಧಿಯನ್ನ ಹಾಕ್ತಾರೆ, ರಾಸಾಯನಿಕ ವಸ್ತುವನ್ನ ಹಾಕ್ತಾರೆ ಅದ್ರ ಮೇಲೆ. ಅದು ಏನಾಗುತ್ತೆ, ಆಮೇಲೆ ಎಸ್ದು ಬಿಡ್ತಾರೆ ಎಲ್ಲೋ ಒಂದ್ ಕಡೆ. ಅವುಗಳನ್ನ ತಿಂದಂತಹ ಹದ್ದುಗಳು ಅವು ಮರಣ ಹೊಂದ್ತಾ ಇದ್ದಾರೆ. ಸೊ ಇದು ಜನರಿಗೆ ಗೊತ್ತಾಗ್ಬೇಕು, ನಾವು ಇದನ್ನ ಹಾಕಬಾರ್ದು ಅಂತೇಳಿ. ಸತ್ತ ಪ್ರಾಣಿಗಳನ್ನ ಹೇಗೆ ಸತ್ತಿದ್ದವೋ ಹಾಗೆ ಅವುಗಳದ್ದು ಹದ್ದುಗಳಿಗೆ ಅದು ಆಹಾರ ಹೆಚ್ಚಲಿ ಹೇಳ್ಬೇಕು ಅಂತ ಹೇಳಿದ್ರೆ, ಅವನ್ನ ಹಾಗೇನೆ ಅಂದ್ರೆ ಹೊರ ಊರಿಂದ ಹೊರಗಡೆ ಬಿಡೋದು ಒಳ್ಳೇದು ಅಂತ ಹೇಳ್ಬೇಕು. ಯಾವ್ದೇ ರಾಸಾಯನಿಕ ವಸ್ತುಗಳನ್ನ ಅದಕ್ಕೆ ಹಾಕದೆ, ಹಾಗೆ ಬಿಟ್ರೆ ಅದು ಒಂದ್ ರೀತಿನಲ್ಲಿ ನಾವು ಹದ್ದುಗಳನ್ನ ಉಳಿಸಿದ ಹಾಗಾಗುತ್ತದೆ. ಅದು ಒಂದ್ ಕೆಲಸ ಮಾಡಬಹುದು ಅಂದ್ರೆ ಇದೆಲ್ಲ ಗೊತ್ತಿರ್ಬೇಕಲ್ಲಪ್ಪ ಜನ.
0: ಹೌದೌದು ಮೇಡಮ್, ಯಾಕಂದ್ರೆ ಸೊ ಕೆಲವೊಮ್ಮೆ ಎಲ್ಲಾನು ತಿಳ್ಕೊಂಡಿದೀವಿ ಅಂತ ಭಾವಿಸ್ತಿರ್ತಾರೆ, ಕೆಲವೊಮ್ಮೆ ತಿಳ್ಕೊಂಡಿರೋರಿಂದಾನೆ ಸಾಕಷ್ಟು ಸಮಸ್ಯೆಗಳು, ಅನಾಹುತ ಸಮಸ್ಯೆಗಳು ಈ ರೀತಿ ಆಗ್ತಾ ಇರುತ್ತೆ.
1: ಹೌದು ಹೌದು, ಹಾಗಾಗಿ ಸ್ವಲ್ಪ ಒಂಚೂರು ಅವೇರ್ನೆಸ್ ಕೊಟ್ರೆ ಆವಾಗ ಅವಾಗ ಈ ತರ ಇದನ್ನೆಲ್ಲ ಮಾಡ್ಬೇಕಾದ್ರೆ ಮಕ್ಕಳ ಮುಖಾಂತರನೇ ಮಾಡ್ಬೇಕು.
0: ಹೌದು, ಯಾಕೆ ನಾವು ಯಾವ್ದೇ ವಿಷಯಗಳನ್ನ ನಾವು ಒಂದು ಶಾಲೆಯಲ್ಲಿ ಮೊದ್ಲೇ ಇಲಾಖೆಯವರು ಮೊದ್ಲೇ ಹೋಗೋದೇ ಶಾಲಾ ಮಕ್ಕಳ ಹತ್ರ, ಸೊ ಅವ್ರಿಗೆ
1: ಒಂದು ಪಠ್ಯಕ್ರಮದಲ್ಲಿ ಈ ತರದ್ದೆಲ್ಲ ಹಾಕಿದ್ರೆ
0: ಹೌದು
1: ಅದು ಅವಾಗ ಅರ್ಥ ಆಗುತ್ತೆ. ಆ ತರ ಮಾಡಿದ್ರೆ ತುಂಬಾ ಒಳ್ಳೇದು. ಅದನ್ನ ಪಠ್ಯಕ್ರಮದಲ್ಲಿ ಸೇರಿಸುವಾಗ ಯಾರಿರ್ಬೇಕು, ಯಾರ್ ಯಾವ ತರ ಕೊಡ್ಬೇಕು, ಅದೆಲ್ಲ ಬಂದ್ರೆ ತುಂಬಾನೇ ಒಳ್ಳೇದಾಗುತ್ತೆ.
0: ಹೌದು,
1: ಸೊ ಇದು ಪ್ರೈಮರಿ ಇಂದ ಹಿಡಿದ್ಬಿಟ್ಟು ದೊಡ್ಡವರ ಆಗೋವರೆಗೂ ಪ್ರತಿ ವರ್ಷ ಒಂದೊಂದು ವಿಧವಾದಂತಹ ಪಕ್ಷಿಗಳ ಬಗ್ಗೆ ಆಗ್ಲಿ, ಪ್ರಾಣಿಗಳ ಬಗ್ಗೆ ಆಗ್ಲಿ, ಅವುಗಳ ಅಳಿವಿನ ಅಂಚಿನಲ್ಲಿ ಇರುವಂತಹ ಪ್ರದೇಶಗಳನ್ನೆಲ್ಲ ನಾವು ತಿಳಿಸ್ತಾ ಹೋದ್ರೆ ಅಷ್ಟಾದ್ರೂ ನಾವು ಅಷ್ಟು ಮಟ್ಟಿಗೆ ಕೆಲವರಿಗಾದ್ರೂ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಬರುತ್ತೆ, ಉಳಿಸುವಂತ ಪ್ರಯತ್ನವನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು.
0: ಹೌದು ಮೇಡಮ್, ಸಾಕಷ್ಟು ವಿಷಯಗಳನ್ನ ನಮ್ ಜೊತೆ ಹಂಚ್ಕೊಂಡಿದ್ದೀರಾ. ಸಾಮಾನ್ಯವಾಗಿ ಕೆಲವರಿಗೆ ಪಕ್ಷಿ ಅಂದಾಗ ಒಂದು ಥಾಟ್ ಇರುತ್ತೆ, ತಾವು ಅದನ್ನ ತುಂಬಾ ಇಂಟು ಡೆಪ್ತ್ ಆಗಿ ತುಂಬಾ ಆಳವಾಗಿ ನಮ್ ಜೊತೆ ಹಂಚ್ಕೊಂಡಿದ್ದಾರೆ ಇವತ್ ಮಾಹಿತಿಯನ್ನು. ಸಾಕಷ್ಟು ವಿಷಯಗಳನ್ನ ಚರ್ಚಾ ಮಾಡಿದೀವಿ ಇವತ್ತಿನ ಸಂಚಿಕೆಯಲ್ಲಿ. ಸೊ ಮೇಡಮ್, ಮತ್ತಿನ್ನೇನು ಕೊನೆಯದಾಗಿ ಇನ್ನು ಪಕ್ಷಿಗಳ ಬಗ್ಗೆ ಏನಾದ್ರೂ ಅಂಶಗಳನ್ನ ಬಿಟ್ಟಿದ್ರೆ ನಾವು ಮತ್ತೆ ಒಂದು ಕೊನೆಯದಾಗಿ ತಿಳಿಸ್ಬೋದಾಗುತ್ತೆ.
1: ಪಕ್ಷಿ ಅಂದ ತಕ್ಷಣ ನಮ್ಗೆ ಎಲ್ರಿಗೂ ಅದ್ರದ್ದು ಬಣ್ಣ ಹೆಚ್ಚಾಗಿ
0: ಕಾಣುತ್ತೆ,
1: ಅದರ ಧ್ವನಿ ಕೇಳ್ತೇವೆ. ಇದೆಲ್ಲವೂ ನಮ್ಗೆ ಬೇಕು, ನಮ್ಮ ಮುಂದಿನ ಪೀಳಿಗೆಗೆ ನಾವ್ ಅದನ್ನ ಉಳಿಸ್ಬೇಕು ಅಂತ ಹೇಳಿದ್ರೆ ಎಲ್ಲರಿಗೂ ಅದ್ರ ಬಗ್ಗೆ ಜಾಗೃತಿ
0: ಬರ್ಬೇಕು. ಒಬ್ಬರಿಂದ ಆಗುವಂತದ್ದಲ್ಲ, ಪ್ರತಿಯೊಬ್ರು ಕೈ ಜೋಡಿಸ್ಲೇಬೇಕು,
1: ಪ್ರತಿಯೊಬ್ರು ಕೈ ಜೋಡಿಸ್ಬೇಕು. ನಮ್ಮ ಮನೆಯಲ್ಲೇ ಫಸ್ಟ್ ನಾವು ಶುರು ಮಾಡ್ಬೇಕು.
0: ಹೌದು,
1: ಅವುಗಳನ್ನ ಅಂದ್ರೆ ಅವುಗಳಿಗೆ ಬಹಳಷ್ಟು ಬೇಕಾಗೋದಿಲ್ಲ. ಅವುಗಳಿಗೆ ನಾವು ತಿಂದು ಬಿಟ್ಟುವಂತ ಒಂದು ತುತ್ತು ಅನ್ನ, ಒಂದು ಹಿಡಿ ಕಾಳು, ಒಂದು ಬೊಗಸೆ ನೀರು, ಇದಿಷ್ಟಿಟ್ರು ಸಾಕು, ಎಷ್ಟೋ ಪರಿಹಾರ ಸಿಗುತ್ತೆ. ಇದಕ್ಕೆ ನಿಮ್ಗೆ ಒಂದು ನನ್ನ ಜೀವನದಲ್ಲಿ ನಡೆದದ್ದು ನಾನು ಹೇಳ್ತೀನಿ. ಇಲ್ಲಿ ನರ್ಸಾಪುರ ಅಂತ ಇದೆ ನಮ್ಮ ಕೋಲಾರ ಪಕ್ಕ, ಅಲ್ಲಿ ಗ್ರಾಮ ಪಂಚಾಯತಿಗೆ ಹೋಗಿದ್ದೆ ಇವನ್ನೆಲ್ಲ ಡಿಸ್ಪ್ಲೇ ಮಾಡೋಣ ಅಂತ ಬರ್ಡ್ಸ್ ತಗೊಂಡೋಗಿದ್ರು. ಅವಾಗ ಈ ತರ ಮಾತಾಡ್ತಾ ಹೇಳುವಾಗ ಒಬ್ರು ಕಣ್ಣಲ್ಲಿ ನೀರ್ ಬಂತು, ಒಬ್ರು ಹೆಣ್ಮಗ್ಳ ಕಾಲ. ಆಕೆ ಹೇಳಿದ್ದು, ಅಯ್ಯೋ ಅಮ್ಮ, ನಾವು ಇಷ್ಟು ವರ್ಷ ಎಷ್ಟು ಆಹಾರ ವೇಸ್ಟ್ ಮಾಡಿದೀವಿ, ಒಂದು ತುತ್ತಿನಲ್ಲಿ ಒಂದು ಪಕ್ಷಿ ಬದುಕುತ್ತೆ ಅಂತ ಯಾಕೆ ಮಾಡ್ಬಾರ್ದು ಅಂತೇಳಿ ತನ್ನ ಅನಿಸಿಕೆಯಲ್ಲಿ ಅಳ್ತಾ ಹೇಳಿದ್ಲು ಅವಳು. ಆ ಹೆಣ್ಮಗಳೀಗ ನರಸಾಪುರದಲ್ಲಿ ತನ್ನ ಮನೆ ಮೇಲೆ ಪ್ರತಿ ದಿನ ಅದಕ್ಕೆ ಆಹಾರ ಇಡ್ತಾಳೆ, ಬರ್ತಾಳಂತೆ ಪಕ್ಷಿಗಳೆಲ್ಲ ಬಂದು ತಿನ್ಕೊಂಡು ಹೋಗ್ತಾ ಇದ್ದಾವೆ ಅಂತ ಹೇಳಿದ್ರು ಅವರು. ಸಿಕ್ಕಾಗ ತುಂಬಾ ಖುಷಿ
0: ಆಯ್ತು,
1: ಒಬ್ರಾದ್ರೂ ಅದನ್ನ ಮಾಡಿದ್ರಲ್ಲ ಅಂತ. ಹಾಗಾಗಿ ನಮ್ಮ ಮಕ್ಕಳ ಬೇಸಿಗೆ ಶಿಬಿರದಲ್ಲಿ ಈ ತರ ರಜೆಗಳಲ್ಲೆಲ್ಲ ಅವರಿಗೆ ತೋರಿಸ್ತಾ ಇದ್ದೀವಿ ಹೇಗ್ ಮಾಡಬಹುದು, ಹೇಗ್ ಇಡಬಹುದು ಅಂತ. ಮಕ್ಕಳೆಲ್ಲ ಪ್ರಯತ್ನ ಮಾಡ್ತಾ ಇದಾರೆ, ಇಲ್ಲ ಅಂತ ಅಲ್ಲ. ಕಾಳುಗಳನ್ನ ಇಡುವಂತದ್ದು, ನೀರು ಇಡುವಂತದ್ದು, ಇದೆಲ್ಲ ಮರ ತಮ್ಮ ಮನೆ ಹತ್ರ ಕೊಂತ ಮರಗಳಲ್ಲಿ ಹಾಗೆಲ್ಲ ಮಾಡ್ತಾ ಇದಾರೆ. ಇದೊಂದು ನಮ್ಗೆ ಒಂದು ಆಶಾದಾಯಕವಾದಂತ ಸಂಗತಿ.
0: ಹೌದು, ಪ್ರತಿಯೊಬ್ರು ತಾವ್ ಹೇಳಿದಾಗ ಇವಾಗ ಆ ಒಬ್ಬ ಮಹಿಳೆ ಒಂದು ಬದಲಾವಣೆ ಆಗಿದೆ ಅಂತಂದಾಗ, ಸೊ ಇದೇ ರೀತಿ ಪ್ರತಿಯೊಬ್ರು ಒಬ್ಬೊಬ್ರೆ ಮುಂದೆ ಬರ್ತಾ ಹೋದಾಗ, ಸೊ ನಾವು ಆಗ ಯಾವುದೇ ರೀತಿಯಾದಂತ ಅರಿವು ಮತ್ತು ಜಾಗೃತಿ ಕಾರ್ಯಕ್ರಮಗಳು ಮುಂದಿನ ದಿನಗಳು ಬೇಕಾಗಿರೋದಿಲ್ಲ. ಪ್ರತಿಯೊಬ್ರು ತಿಳ್ಕೊಂಡಿದ್ದಾರೆ ಅಂತಂದಾಗ ಆವಾಗ ಒಂದು ಸಮತೋಲನ ಸಮತಟ್ಟವಾದಂತ ಒಂದು ಪ್ರಾಕೃತಿಕವನ್ನು ನಾವು ಕಾಣ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿವರೆಗೂ ನಮ್ಮ ಒಂದು ಹೋರಾಟ ನಿರಂತರವಾಗಿ ನಡೀತಾನೆ ಇರ್ಬೇಕಾಗುತ್ತೆ.
1: ಎಲ್ಲ ಜಲ ಎಲ್ಲ ಚೆನ್ನಾಗಿ ಇತ್ತು ಅಂತ ಹೇಳಿದ್ರೆ ಇವೆಲ್ಲವೂ ಸಹ ಚೆನ್ನಾಗಿ ಕೆರೆ ಕಟ್ಟೆಗಳು, ಪುಷ್ಕರಣಿಗಳು, ಇವನ್ನೆಲ್ಲ ಸ್ವಚ್ಛವಾಗಿ ಇಟ್ಕೊಳ್ಳೋ ಕೆಲಸ
0: ನಮ್ದಾಗಿರುತ್ತೆ. ಹೌದು,
1: ಆವಾಗ ಇವುಗಳನ್ನೆಲ್ಲ ನಾವು ಉಳಿಸ್ಕೊಳ್ಳಿಕ್ಕೆ
0: ಸಾಧ್ಯ.
1: ಎಲ್ಲರಿಗೂ ಬರ್ಬೇಕಪ್ಪ, ಹೆಚ್ಚಾಗಿ ರೈತರ ಮಿತ್ರ ಆದ್ರಿಂದ ರೈತರು ಇದ್ರ ಕಡೆ ಹೆಚ್ಚು ಗಮನ
0: ಹರಿಸ್ಬೇಕು. ಹೌದು
1: ಹೌದು, ಹರಿಸ್ಲೇಬೇಕು. ಅನ್ನದಾತ ಹೇಗೆ ನಮ್ಗೆ ರೈತ ನಮ್ಗೆ ಹೇಗೆ ಅನ್ನದಾತನೋ, ಆ ರೈತನಿಗೂ ಕೂಡ ಈಗ ಅನ್ನದಾತ
0: ಪಕ್ಷಿಗಳು. ಹೌದು
1: ಹೌದು, ಅವುಗಳಿಂದ ನಮ್ಗೆ ಬಹಳಷ್ಟು ಲಾಭ ಇದೆ. ನೀವು ಖರ್ಚು ಮಾಡುವಂತಹ ಪೆಸ್ಟಿಸೈಡ್ಸ್ ಗೆ ಅಥವಾ ಗೊಬ್ಬರಕ್ಕೆ ಅವೆಲ್ಲ ಉಳಿತದೆ ಇವುಗಳು ನಮ್ ಜೊತೆ ಇತ್ತು.
0: ಹೌದು,
1: ಅದಕ್ಕೆ ಖರ್ಚು ಮಾಡಿದ್ರೆ ಬದಲು ಇವಕ್ಕೆ ಹಾಕಿದ್ರೆ ಒಳ್ಳೇದಲ್ವಾ?
0: ಹೌದು, ಯಾವ್ದೇ ರೀತಿಯಾದಂತ ಒಂದು ಅಂದ್ರೆ ನೀವೇನ ಈಗಾಗ್ಲೇ ನೋಡಿದ್ರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ರಾಸಾಯನಿಕಗಳನ್ನ ಬಳಸದೆ ರಾಸಾಯನಿಕ ಮುಕ್ತವಾದಂತ ಒಂದು ಪದಾರ್ಥಗಳನ್ನ ನಾವು ಪಡೀಲಿಕ್ಕೆ
1: ಸಾಧ್ಯ, ತಗೊಳಕ್ ಸಾಧ್ಯ, ಆರೋಗ್ಯ ಸುಧಾರಿಸುತ್ತೆ ಎಲ್ಲರದ್ದು.
0: ಹೌದು,
1: ಇದು ಎಷ್ಟು ಒಂದಕ್ಕೊಂದು ಲಿಂಕ್ ಇದೆ ನೋಡಿ ಸಹ.
0: ಹೌದು,
1: ಹಾಗೇನೆ ರೈತರು ಈಗ ಕಾಂಪೌಂಡ್ ಅಂತಂದ್ರೆ ತಮ್ಮ ಹೊಲಕ್ಕೆ ಏನ್ ಹಾಕ್ತಾರೆ, ಕಲ್ಲಿನ ಬೇಲಿ ಎಲ್ಲ ಹಾಕ್ತಾರಲ್ಲ, ಅದ್ರ ಬದಲಾಗಿ ಸ್ವಾಭಾವಿಕ ಬೇಲಿಯನ್ನ ಹಾಕಿದ್ರೆ ಹೆಚ್ಚು ಪಕ್ಷಿಗಳು ಬರುತ್ತೆ. ಅಲ್ಲಿ ಎಲ್ಲಾ ತರದ ಗಿಡನು ಬೆಳೀತಾವೆ, ಹುಲ್ಲಿನಿಂದ ಹಿಡಿದು ದೊಡ್ಡ ದೊಡ್ಡಗೆ ಮರಗಳಾಗೋವರೆಗೂ ಇರ್ತಾವಲ್ಲ, ಬಳ್ಳಿ ಮರ ಇವು ಎಲ್ಲ, ಒಂದೊಂದು ಪಕ್ಷಿಗಳಿಗೆ ಒಂದೊಂದು ಆವಾಸ ಸ್ಥಾನ ಆಗುತ್ತೆ ಅದು, ಮತ್ತೆ ಅವುಗಳು ಹಾಕಿದಂತ ಹಿಕ್ಕೇನೆ ಇವರಿಗೆ ನಿಜವಾದ ಗೊಬ್ಬರನೂ ಆಗುತ್ತೆ.
0: ಆಗುತ್ತೆ, ಹೌದು,
1: ಅದು ಅದನ್ನ ಮಾಡ್ಕೋಬೇಕು. ಅದು ಬಹಳ ರೈತರಿಗೆ ಗೊತ್ತಿತ್ತು ಹಿಂದೆಲ್ಲ, ಈಗ ಒಂದಡಿ ಜಾಗನು ನಾವು ಬಿಡೋದಿಲ್ಲ ಅನ್ನೋ ರೀತಿನಲ್ಲ ಆಗಿರೋದ್ರಿಂದ, ಅವೆಲ್ಲ ಹೊಸ ಹೊಸ ನಾಗರಿಕತೆ ಬಂದಿರೋದ್ರಿಂದ ಅವನ್ನೆಲ್ಲ ಬಿಟ್ಟು ಹೋಗಿದೆ, ವಾಪಸ್ ತರ್ಬೇಕಷ್ಟೆ.
0: ಹೌದು, ಮತ್ತೆ ಒಂದು ಅಭ್ಯಾಸಗಳನ್ನ ಪ್ರತಿಯೊಬ್ಬರು ರೂಢಿಸ್ಬೇಕಾಗ.
1: ಹೌದು, ಹಳೆಯದೆ ವಾಪಸ್ ಬಂದ್ರೆ ಮೊದಲು ಹೇಗೆ ಪ್ರಕೃತಿ ಸುಂದರವಾಗಿ ಕಾಣ್ತಾ ಇತ್ತು ಹಾಗೆ ಇವಾಗ್ಲೂ ಕಾಣ್ಲಿಕ್ಕೆ ಸಾಧ್ಯ
0: ಆಗುತ್ತೆ. ಹೌದು
1: ಅಲ್ವಾ?
0: ಹೌದು,
1: ಅಷ್ಟು ಮಾಡಬಹುದಾ ಅಂತ. ಈಗ 5ನೇ ತಾರೀಕು ವಿಶ್ವ
0: ಪರಿಸರ ದಿನ,
1: ಎಲ್ಲಾರು ಗಿಡ ನೆಡ್ತೀವಿ ಅಂತಾರೆ, ನೆಡ್ತಾರೆ ಹೋಗ್ತಾರೆ, ಫೋಟೋ ತಕ್ಕೊಂತಾರೆ ಹೋಗ್ತಾರೆ, ಒಂದು ಗಿಡನು ಬಂದಿರಲ್ಲ, ಮತ್ತ ಅದೇ ಮುಂದಿನ ವರ್ಷ ಮತ್ತೊಂದು ಕೋಟಿ ಗಿಡ ನೆಡೋದು. ಇದು ಗವರ್ಮೆಂಟ್ ಗೆ ಹೆಚ್ಚು ಹೊರೆ ಆಗುವಂತ ಕೆಲ್ಸ. ಅದ್ರ ಬದಲು ಒಂದು ಗಿಡ ನೆಟ್ರಿ ಒಂದನ್ನೇ ಚೆನ್ನಾಗಿ ಬೆಳೆಸ್ರಿ, ಅದೊಂದೇ ಗಿಡದಲ್ಲಿ 100+ ರೀತಿಯ ಹಕ್ಕಿಗಳು ಬರ್ತವೆ, 500 ರೀತಿಯ ಜೀವಿಗಳು ಅದರಲ್ಲಿ ಇರುತ್ತೆ, ಮೋರ್ ದನ್ 500 ಜೀವಿಗಳು ಅದರಲ್ಲಿ ಇರುತ್ತೆ ಒಂದ್ ಮರದಲ್ಲಿ. ಸೊ ಅದನ್ನ ಕೂಡ ಪರಿಸರದ ಸಮತೋಲನಕ್ಕೆ ಅವುಗಳದ್ದೇ ಆದಂತ ಕೊಡುಗೆಯನ್ನ ಕೊಡ್ತಾ ಹೋಗ್ತವೆ. ಹಾಗಾಗಿ ಯಾವ ಜೀವಿಯು ನಿಕೃಷ್ಟ ಅಲ್ಲ ಪ್ರಕೃತಿನಲ್ಲಿ ಅಂತ ನಮ್ಮ ಅಂಶ ತಿಳ್ಕೊಳ್ಬೇಕಪ್ಪ.
0: ಸುಮಾರು ವಿಷಯವನ್ನು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡಿದ್ವಿ. ಬಹುಶಃ ಈ ಒಂದು ಕಾರ್ಯಕ್ರಮವನ್ನು ಕೇಳಿದಾಗ ಕೇಳಿದ್ರು ತಗೊಳ್ದಂಗೆ 100ರಲ್ಲಿ ಒಬ್ರಾದ್ರೂ ಬದಲಾದ್ರೆ ನಮ್ಗೆ ಒಂದು ಸಾರ್ಥಕತೆ ಅನ್ಸುತ್ತೆ.
1: ಹೌದು, ಒಬ್ರಿಗಾದ್ರೂ ಇದ್ರ ಬಗ್ಗೆ ನಾನು ಮಾಡ್ಬೇಕು ಅಂತ ಅನ್ಸಿದ್ರೆ ಈ ಕಾರ್ಯಕ್ರಮ ಸಾರ್ಥಕತೆ ಅಂತ ಅನ್ಸುತ್ತೆ.
0: ಹೌದು ಮೇಡಮ್, ಇದುವರೆಗೂ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ಇವತ್ತು ನಮ್ಮ ಒಂದು ಕೋಲಾರ ಜಿಲ್ಲೆಯ ಒಂದು ಪಕ್ಷಿ ಸಂಕುಲದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಸೊ ತಮ್ಗೆ ನಮ್ಮ ಒಂದು ರೇಡಿಯೋ ಕೇಂದ್ರದ ಪರವಾಗಿ ಹಾಗೆ ಎಲ್ಲಾ ಕೇಳುಗರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು.
1: ನಮಸ್ಕಾರ.
0: ಸೊ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ಪ್ರದೇಶದ ಒಂದು ಪಕ್ಷಿ ಸಂಕುಲದ ಬಗ್ಗೆ ಮತ್ತೆ ಭೇಟಿಯಾಗೋಣ ಮೇಡಮ್.
1: ಹೇಳ್ತೀನಿ ಮತ್ತೊಂದು ಮಲೆನಾಡಿನ ಪಕ್ಷಿಗಳ ಬಗ್ಗೆ ಮತ್ತೆ ಮಾತಾಡೋಣ.
0: ಓಕೆ, ಥ್ಯಾಂಕ್ ಯು ಮೇಡಮ್.

0: సంపత్వని.
1: ಮೆರಡ ನೆರವಿನ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರಗಳನ್ನು ಕೇಳುವರಿಗೆಲ್ಲ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಪ್ರೀತಿಯ ಕೇಳುಗರೇ, ಈ ದಿನ ನಮ್ಮ ಧ್ವನಿ ರೇಡಿಯೋ ಕೇಂದ್ರದಲ್ಲಿ ಶ್ರೀಮತಿ ಲಕ್ಷ್ಮೀದೇವಿ ಅವರು ಬೆಂಗಳೂರು ಗ್ರಾಮಾಂತರದಿಂದ ಹಾಜರಿದ್ದಾರೆ. ಇವರು ನಿಮ್ಮೆಲ್ಲರಿಗೂ ಬೇಸಿಗೆ ಸಮಯದಲ್ಲಿ ಮಣ್ಣಿನ ಮಡಿಕೆಗಳ ಬಳಕೆ ಮಹತ್ವ ಕುರಿತು ಮಾಹಿತಿಯನ್ನು ತಿಳಿಸಲಿಕ್ಕೆ ಹಾಜರಿದ್ದಾರೆ. ಇವರಿಗೆ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಮೇಡಮ್, ತಮ್ಮ ಒಂದು ಕಿರುಪರಿಚಯದೊಂದಿಗೆ ಕಾರ್ಯಕ್ರಮನ ಮುಂದುವರಿಸೋಣ.
2: ಮೇಡಮ್, ನನ್ನ ಹೆಸರು ಲಕ್ಷ್ಮೀದೇವಿ ಅಂತೇಳಿ, ನಾನು ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ಶಿಕ್ಷಕಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದೀನಿ.
1: ತುಂಬಾ ಸಂತೋಷ ಮೇಡಮ್. ಮೊದಲಿಗೆ ಈ ಮಡಕೆ ಬಗ್ಗೆ, ಮಣ್ಣಿನ ಅದೇ ಮಡಕೆಯ ನೀರನ್ನ ಕುಡಿಯೋದ್ರಿಂದ ಆಗುವ ಉಪಯೋಗಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಮೇಡಮ್.
2: ಹಿಂದಿನ ಕಾಲದಲ್ಲಿ ಮಡಿಕೆನ ಬಳಸ್ತಿದ್ರು ಮೇಡಮ್. ಮಡಿಕೆನ ಬಳಸ್ತಾ ಇರೋದ್ರಿಂದ ಆರೋಗ್ಯ ಉತ್ತಮವಾಗಿತ್ತು. ಆದ್ರೆ ಈಗಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ, ನಾವು ನಾನ್ ಸ್ಟಿಕ್ ಪ್ಯಾನ್ಗಳು ಇವು ಬಳಕೆ ಮಾಡೋದ್ರಿಂದ ಅದರಲ್ಲಿ ಕೆಲವು ಕೆಮಿಕಲ್ಸ್ ಇಂದ ಏನಾಗ್ತಾ ಇದೆ ಅಂದ್ರೆ ನಮ್ಮ ಆರೋಗ್ಯದ ಮೇಲೆ ತುಂಬಾನೇ ಪರಿಣಾಮ ಬೀಳ್ತಿದೆ. ಯಾಕೆಂದ್ರೆ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ, ಮಣ್ಣಿನ ಮಡಿಕೆಯಲ್ಲಿ ಅಂದ್ರೆ ನಾಗರಿಕತೆ ಕಾಲದಿಂದಲೂ ಸಹ ಮನುಷ್ಯ ಯಾವಾಗ ಪ್ರಾಚೀನ ಕಾಲದಲ್ಲಿ ಅವನು ಹುಟ್ಟಿ ಅವನು ಯಾವಾಗ ಮಂಗನಿಂದ ಮಾನವ ಅಂತ ಹೆಸರನ್ನ ಪಡ್ಕೊಂಡು ಆ ಮಾನವನಾಗಿದ್ದಾಗ ಮೊತ್ತ ಮೊದಲು ಅವನು ಏನ್ ಮಾಡ್ತಿದ್ದ ಅಂದ್ರೆ ಮಣ್ಣಿನ ಮಡಿಕೆಗಳನ್ನ ಬಳಕೆ ಮಾಡ್ತಿದ್ದ. ಈ ಮಣ್ಣಿನ ಮಡಿಕೆಯನ್ನ ಬಳಕೆ ಮಾಡ್ಕೊಂಡೆ ಅವನೇನ್ ಮಾಡ್ತಿದ್ದ, ಬೇರೆ ವಸ್ತುಗಳನ್ನ ಯಾವ ರೀತಿ ನಾವು ಬಳಕೆ ಮಾಡ್ಕೊ

0: ಬೋದು ಅನ್ನೋದನ್ನ ಕಂಡಿಡ್ಕೋಬಿಟ್ಟ. ಫಸ್ಟ್ ಮಣ್ಣಿನ ಮಡಿಕೆಯಿಂದ ಏನ್ ಮಾಡ್ದ, ಕೆಲವು ಆಕಾರಗಳನ್ನ ತಯಾರ್ ಮಾಡ್ಕೊಂಡ, ಅವುಗಳಲ್ಲಿ ಅಡಿಗೆ ಮಾಡೋದು ಹೆಂಗೆ ಅನ್ನೋದನ್ನ ಬಳಸ್ಕೊಂಡ. ಅದು ಪುರಾತನ ಕಾಲದ ಕೆಲವು ಪುರಾತತ್ವ ಆಧಾರಗಳೆಲ್ಲ ನಾವು ನೋಡಿದಾಗ ಆ ಮಣ್ಣಿನ ಮಡಿಕೆಗಳ ಅವಶೇಷಗಳನ್ನ ನಮಗೆ ಕಂಡು ಬರುತ್ತೆ. ಈ ಮಣ್ಣಿನ ಮಡಿಕೆಯಿಂದ ನಮ್ಗೆ ಏನಾಗುತ್ತೆ ಅಂತಂದ್ರೆ, ಆ ಮಣ್ಣಲ್ಲಿ ಶೇಖರಣೆ ಮಾಡಿರ್ತಕ್ಕಂತ ನೀರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಉತ್ತಮವಾಗಿರುತ್ತೆ, ಮತ್ತೆ ನಮ್ಮ ದೇಹವನ್ನ ತಂಪು ಮಾಡುತ್ತೆ, ಜೊತೆಗೆ ನಮ್ಮ ಆರೋಗ್ಯ ಯಾವಾಗ್ಲೂ ಸಹ ಸದಾ ಶುಭ್ರವಾಗಿರುತ್ತೆ ಮತ್ತೆ ನಿರ್ಮಲವಾಗಿ ಇರುತ್ತೆ. ಮಣ್ಣಿನ ಮಡಿಕೆಯಲ್ಲಿ ಹಿಂದಿನ ಕಾಲದಲ್ಲಿ ನಮ್ಮ ತಾತ ಮುತ್ತಾತರು ಸಂಪ್ರದಾಯಸ್ಥರಾಗಿ ಅವರು ಮಣ್ಣಿನ ಮಡಿಕೆಯಲ್ಲೇನೆ ಆಹಾರವನ್ನ ತಯಾರಿಸ್ತಾ ಇದ್ರು. ಆ ಒಂದು ತಯಾರಿಸಿರ್ತಕ್ಕಂತ ಆಹಾರವನ್ನ ಅವ್ರು ಸೇವನೆ ಮಾಡೋದ್ರಿಂದ ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಕಾಯಿಲೆಗಳ ಕಸಾಲೆಗಳನ್ನ ನಾವು ನೋಡಂಗಿಲ್ಲ. ಅವ್ರಿಗೆ ಬಿಪಿ ಆಗ್ಲಿ, ಶುಗರ್ ಆಗ್ಲಿ, ಆಸ್ತಮ ಆಗ್ಲಿ ಯಾವುದೇ ಕಾಯಿಲೆ ಇರ್ಲಿಲ್ಲ. ಅವರು 100 ವರ್ಷ 120 ವರ್ಷ ಬದುಕಿರ್ತಕ್ಕಂತ ಕೆಲವು ರೆಕಾರ್ಡ್ಸ್ ನಮ್ಗಳಿಗೆ ಗೊತ್ತು. ಈಗ ನಿಮ್ಮ ನಮ್ಮ ಮನೆಗಳಲ್ಲೇ ಅದನ್ನ ನಾವು ನೋಡ್ಬೋದು. ನಮ್ಮ ತಾತ ಮುತ್ತಾತಂದ್ರು ಆರೋಗ್ಯವಾಗಿನೇನೆ ಅವ್ರು ಸಾವನ್ನೊಪ್ಪಿದ್ರೆ ಹೊತ್ತು ಅವರು ಯಾವುದೇ ಕಾಯಿಲೆಯಲ್ಲಿ ನೆರಳಿದ್ರು, ಹಂಗ 1 ವರ್ಷ ನಡೆದ್ರು, 2 ವರ್ಷ ನಡೆದ್ರು ಅಂತ ಯಾವ್ದನ್ನು ನೆರಳಿರ್ತಕ್ಕಂತಹ ಉದಾಹರಣೆಗಳು ನಮ್ಗೆ ಸಿಗೋದಿಲ್ಲ. ಹಂಗಾಗಿ ನಾವು ಮಣ್ಣಿನ ಮಡಿಕೆನ ನಾವು ಇವಾಗ ಏನಾಗಿದೆ, ನಮ್ಮ ಒಂದು ಸಂಪ್ರದಾಯ ಜಾಸ್ತಿ ಆದಷ್ಟು ನಾವಿವಾಗ ಈ ಒಂದು ಟೆಕ್ನಾಲಜಿ ಮುಂದುವರೆದಷ್ಟು ನಾವೇನ್ ಮಾಡ್ತಾ ಇದೀವಿ, ಹೊಸ ಹೊಸ ಬಳಕೆಗಳನ್ನ ಕುಕ್ಕರ್ ಗಳನ್ನ ಬಳಕೆ ಮಾಡ್ತಿದೀವಿ, ಮತ್ತೆ ನಾನ್ ಸ್ಟಿಕ್ ಗಳನ್ನ ಬಳಕೆ ಮಾಡ್ತಾ ಇದೀವಿ. ಇವುಗಳ ಬಳಕೆಯಿಂದ ಏನಾಗ್ತಿದೆ ಅಂದ್ರೆ ದಿನೇ ದಿನ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾನೆ. ಒಂದಲ್ಲ ಒಂದ್ ರೀತಿ ಹೊಸ ಹೊಸ ಕಾಯಿಲೆಗಳು ಹುಟ್ಟಾಕೊಂತಾ ಇದೆ. ಅದೇ ಆಗಿನ ಕಾಲದಲ್ಲಿ ಮಣ್ಣಿನ ಮಡಿಕೆಯನ್ನ ಬಳಕೆ ಮಾಡೋದ್ರಿಂದ ಅವರು ಆರಾಮಾಗಿ ಆರೋಗ್ಯವಾಗಿ ಮತ್ತೆ ದಷ್ಟಪುಷ್ಟವಾಗಿ ಯಾವುದೇ ಮೊಣಕಾಲು ನೋವಾಗ್ಲಿ, ಬೆನ್ನು ನೋವಾಗ್ಲಿ, ಏನಿಲ್ದಿರ, ಈವನ್ ಹೆಣ್ಮಕ್ಳು ಆಗ್ಲಿ ಗಂಡ್ ಮಕ್ಳು ಆಗ್ಲಿ ಎಲ್ರು ದಷ್ಟಪುಷ್ಟವಾಗಿ ಇದ್ರು. ಆದ್ರೆ ಈಗಿನ ಕಾಲದಲ್ಲಿ ಏನು ಇಲ್ಲ, ಒಂದು 20 ವರ್ಷ ಇಲ್ಲ, ಒಂದು 15-16 ವರ್ಷಕ್ಕೆ ಮೊಣಕಾಲು ನೋವು ಅಂತಾರೆ, ಕೈಕಾಲು ನೋವು ಅಂತಾರೆ, ಆಕ್ಟಿವ್ ಆಗಿ ಇರಲ್ಲ. ಆಗಿನ ಕಾಲದ ಜನ ಈ ಮಣ್ಣಿನ ಮಡಿಕೆಯಲ್ಲಿ ನೀರ್ ಕುಡಿದು ಇದರಲ್ಲಿ ಮೊಸರು ಮಾಡ್ತಾ ಇದ್ರು, ಮತ್ತೆ ಇದರಲ್ಲೇನೆ ಹಾಲನ್ನ ಶೇಖರಣೆ ಮಾಡ್ತಾ ಇದ್ರು, ಇದರಲ್ಲೇ ತಯಾರಿಸಿರ್ತಕ್ಕಂತ ಆಹಾರ ಪದಾರ್ಥಗಳನ್ನ ಇದರಲ್ಲೇ ತಯಾರಿಸ್ತಾ ಇದ್ರು, ಮತ್ತೆ ಕೆಲವರು ಮಣ್ಣಿನ ಮಡಿಕೆಯ ಒಂದು ತಟ್ಟೆಗಳಲ್ಲೇ ಊಟ ಮಾಡ್ತಾ ಇದ್ರು, ಮಣ್ಣಿನ ಮಡಿಕೆಯ ಗ್ಲಾಸ್ಗಳಲ್ಲೇನೆ ಟೀ ಕುಡಿತಿದ್ರು, ಮೊಸರು ಕುಡಿತಿದ್ರು. ಈ ರೀತಿ ಮಣ್ಣಿನ ವಸ್ತುಗಳನ್ನ ಬಳಕೆ ಮಾಡೋದ್ರಿಂದ ಅವ್ರ ಆರೋಗ್ಯದ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂತಹ ತೊಂದರೆಗಳಾಗಿರೋದನ್ನ ನಾವು ಕಾಣಲಿಲ್ಲ. ಆದ್ರೆ ಈಗ ಈ ಒಂದು ಟೆಕ್ನಾಲಜಿ ಮುಂದುವರೆದಷ್ಟು, ವೈಜ್ಞಾನಿಕ ಯುಗ ಹೆಚ್ಚಾದಷ್ಟು ಏನಾಗ್ತಿದೆ, ದಿನೇ ದಿನೇ ಮನುಷ್ಯನಲ್ಲಿ ಈ ಒಂದು ಉತ್ಸಾಹ ಅನ್ನೋದೇನೇ ಇರೋದಿಲ್ಲ. ಆಗಿನ ಕಾಲದವರಲ್ಲಿ ಉತ್ಸಾಹ, ಅವ್ರು ಮಾಡ್ತಕ್ಕಂತ ಕೆಲಸದಲ್ಲಿ ಎಷ್ಟೊಂದು ಇಂಪ್ರೂವ್ಗಳ್ ಕಾಣಿಸ್ತಾ ಇತ್ತು. ಅವ್ರ ದಿನವಿಡೀನು ಕೆಲಸ ಮಾಡಿದ್ರು ಅವ್ರಿಗೆ ಆಯಾಸ ಅನ್ನೋದೇ ಆಗೋದಿಲ್ಲ. ಆದ್ರೆ ಈಗಿನ ಕಾಲದಲ್ಲಿ ಸ್ವಲ್ಪ ಹೊತ್ತು ಕೆಲಸ ಮಾಡಿದ್ರು ಅಂದ್ರೆ ಆಯಾಸ ಅಂತಾರೆ. ಅವರಲ್ಲಿ ಒಂದು ಅಟ್ರಾಕ್ಷನ್ ನೋಡಿದ ತಕ್ಷಣ ಒಂದು ಉತ್ಸಾಹದಿಂದ ಇದಾರಪ್ಪ ಇವರು ಅನ್ನಂಗೆ ಇಲ್ಲ. ಆಗಿನ ಕಾಲದಲ್ಲಿ ಎಲ್ಲಾ ಕೆಲಸಗಳಲ್ಲಿ ಉತ್ಸಾಹದಿಂದ ಕೆಲಸ ಮಾಡ್ತಿದ್ರು, ಉತ್ಸಾಹದಿಂದ ನಿನ್ನೆ ಅವರ ಕಾರ್ಯಗಳನ್ನ ಮುಗಿಸ್ತಾ ಬರ್ತಾ ಇದ್ರು. ಯಾಕೆ ಅಂದ್ರೆ ನಾವು ಬಳಸ್ತಕ್ಕಂತ ವಸ್ತುಗಳ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಜೊತೆಗೆ ಆಗಿನ ಕಾಲದಲ್ಲಿ ಇರ್ತಕ್ಕಂತ ಕೆಲವು ದವಸ ಧಾನ್ಯಗಳನ್ನ ಶೇಖರಣೆ ಮಾಡ್ಬೇಕು ಅಂದ್ರೆ ಕೂಡ ಒಂದು ದೊಡ್ಡ ದೊಡ್ಡದಾಗಿರ್ತಕ್ಕಂತ ಮಣ್ಣಿನ ಒಂದು ಪೂಜಿಗಳ ತರ ಇಟ್ಕೊಂಡಿದ್ರು ಮೇಡಮ್. ಹಾಗಾಗಿ ಅದೇನ್ ಮಾಡ್ತಿದ್ರು, ಅವುಗಳಲ್ಲಿ ದವಸ ಧಾನ್ಯಗಳನ್ನ ಶೇಖರಣೆ ಮಾಡ್ತಿದ್ರು. ಅದು ಹೆಚ್ಚು ದಿನಗಳ ಕಾಲ ಕೆಡದೆ ಅದು ಉಪಯೋಗ ಆಗ್ತಾ ಇತ್ತು. ಅಷ್ಟೇ ಅಲ್ದಿರ ಮನೆಗಳಲ್ಲಿ ಕೆಲವು ಅಲಂಕಾರಿಕ ವಸ್ತುಗಳಾಗಿನೂ ಸಹ ಇವುಗಳ ಬಳಕೆಯನ್ನ ಮಾಡ್ತಾ ಇದ್ರು. ಈಗಲೂ ನಾವು ನೋಡ್ಬೋದು ಅದೇನಾಗಿದೆ, ಈಗ ಒಂದು ಟ್ರೆಂಡ್ ಆಗ್ಬಿಟ್ಟಿದೆ. ಈಗ ಅದನ್ನ ಒಂದ್ ಮೂಲೆಗಳಲ್ಲಿ ಪೈಂಟಿಂಗ್ ಮಾಡೋದು, ಅದನ್ನ ಒಂದ್ಸಲ ಡೆಕೋರೇಟ್ ಮಾಡಿ ಅಲ್ಲಲ್ಲಿ ಇಟ್ಕೊಂಡಿದ್ದಾರೆ. ಈಗಿನ ಕಾಲದಲ್ಲಿ ಬಳಕೆ ಮಾಡ್ತಾರೆ. ಉದಾಹರಣೆ ಹೇಳ್ಬೇಕು ಅಂದ್ರೆ ವಾಸ್ತುಗೆ ಅಂತ ಹೇಳ್ಬಿಟ್ಟು ಕೆಲವು ಗಂಟೆಗಳ ತರ ಮನೆಗಳಲ್ಲಿ ನೇತಾಕಿರೋದು ನೀವು ನಾವು ನೋಡಿರ್ಬೋದು. ಜೊತೆಗೆ ಮೂಲೆ ಮೂಲೆಗಳಲ್ಲಿನೂ ಅದಕ್ಕೆ ಪೇಂಟಿಂಗ್ ಮಾಡಿ ಒಂದ್ ಸ್ವಲ್ಪ ಡಿಸೈನ್ ಮಾಡಿ ಮನೆಗಳಲ್ಲಿ ಇಟ್ಕೊಂಡಿದ್ದಾರೆ. ಈಗ ಏನಾಗ್ತಿದೆ, ಅದೊಂದು ಫ್ಯಾಷನ್ ಆಗ್ತಾ ಇದೆ ಮೇಡಮ್. ಹೌದು ಮೇಡಮ್, ಫ್ಯಾಷನ್ ಆಗ್ತಾ ಇದೆ. ಈ ರೀತಿ ಮಣ್ಣಿನಲ್ಲಿ ಇರ್ತಕ್ಕಂತ ಮಡಿಕೆಯಿಂದ ಏನ್ ಬೇಕಾದ್ರೂ ತಯಾರ್ ಮಾಡ್ಬೋದು. ಬಟ್ ಅದನ್ನ ಬಳಕೆ ಮಾಡ್ಬೇಕಾದ್ರೂ ಸಹ ಹುಷಾರಾಗಿ ಬಳಕೆ ಮಾಡ್ಬೇಕು
1: ಮೇಡಮ್. ಹಾಗೆ ಈ ಮಡಿಕೆಗಳಲ್ಲಿ ಯಾವ್ಯಾವ ಪಾನೀಯಗಳನ್ನ ಇಟ್ಟು ನಾವು ಉಪಯೋಗಿಸ್ಬೋದು ಮೇಡಮ್?
0: ಪಾಣೆ ಅಂದ್ರೆ ನಾವು ಈ ಒಂದು ಹೂಜಿಗಳನ್ನ ಉಪಯೋಗಿಸ್ಬೋದು ಮೇಡಮ್. ಹೂಜಿಗಳನ್ನ ನೀರನ್ನ ಶೇಖರಣೆ ಮಾಡಿ ಉಪಯೋಗಿಸ್ಬೋದು, ಮತ್ತೆ ಒಂದು ಅಗಲವಾಗಿರ್ತಕ್ಕಂತ ಪಾತ್ರೆಗಳನ್ನ ನಾವು ಉಪಯೋಗಿಸ್ಬೋದು. ಅದ್ರ ಮೇಲೆ ತಟ್ಟೆಗಳು ಬರ್ತವೆ, ಮತ್ತೆ ಗ್ಲಾಸ್ಗಳು ಬರ್ತವೆ, ಅವುಗಳನ್ನ ಉಪಯೋಗಿಸ್ಬೋದು. ಆದ್ರೆ ಉಪಯೋಗಿಸಕ್ ಮುಂಚೆ ನಾವ್ ಅದನ್ನ ಯಾವ ರೀತಿ ಬಳಕೆ ಮಾಡ್ಕೋಬೇಕು ಅನ್ನೋದು ನಮ್ಗೆ, ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರು, ಅವ್ರ ಒಲೆಗಳ ಮೇಲೆ ಅಡಿಗೆಗಳನ್ನ ಮಾಡ್ತಿದ್ರು. ಆದ್ರೆ ಈಗಿನ ಕಾಲದಲ್ಲಿ ಗ್ಯಾಸ್ ಮೇಲೆ ಅಡಿಗೆ ಮಾಡೋದ್ರಿಂದ ನಾವೇನ್ ಮಾಡ್ಬೇಕು, ಅವುಗಳ ಬಳಕೆ ಮಾಡಕ್ಕೆ ನಾವು ತಗೊಂಡೋಗ್ಬಿಟ್ರೆ ಸಡನ್ ಆಗಿ ಇಟ್ಕೊಂಡು ಗ್ಯಾಸ್ ಮೇಲೆ ಇಟ್ಟಾಗ ಅದು ಒಡ್ದೋಗುತ್ತೆ ಮೇಡಮ್.
1: ಹೌದು.
0: ಹಂಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ಹೊಸದಾಗಿ ತಂದಿರ್ತಕ್ಕಂತಹ ಒಂದು ಮಣ್ಣಿನ ಮಡಿಕೆಗಳನ್ನ 24 ಗಂಟೆಗಳ ಕಾಲ ನೀರಿನಲ್ಲಿ ಅದನ್ನ ಹಂಗೆ ನೆನೆಯಕ್ ಬಿಡ್ಬೇಕು. ಅದು ಚೆನ್ನಾಗಿ ನೆನೆದು ಆದ್ಮೇಲೆ ಅದನ್ನ ತಗೊಂಡೋಗಿ ನಾವು ಈ ಒಂದು ಗ್ಯಾಸ್ ಮೇಲೆ ಇಟ್ಟಾಗ ಅದರಲ್ಲಿ ಒಂದ್ ಸ್ವಲ್ಪ ತೆಂಗಿನಕಾಯಿ ತುಪ್ಪ ಹಾಕಿ ಉರಿಬೇಕು. ಹುರಿದು ಅದನ್ನ ಬಿಸಾಕ್ಬೇಕು. ಮತ್ತೆ ಅದರಲ್ಲೇನೆ ಏನ್ ಮಾಡ್ಬೇಕು, ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಕುದಿಸ್ಬೇಕು.
1: ನೀರನ್ನ
0: ಚೆನ್ನಾಗಿ ಕುದಿಸ್ಬೇಕು ಬಳಕೆ ಮಾಡೋಕ್ಕಿಂತ ಮುಂಚೆ. ಯಾಕ ಈ ರೀತಿ ಮಾಡ್ಬೇಕು ಅಂತಂದ್ರೆ, ಮಣ್ಣಿನ ಮಡಿಕೆ ಮಾಡ್ಬೇಕಾದ್ರೆ ಅದರಲ್ಲಿ ಸಣ್ಣ ಸಣ್ಣ ರಂಧ್ರಗಳಿರ್ತವೆ.
1: ಹೌದು,
0: ಆ ಸಣ್ಣ ಸಣ್ಣ ರಂಧ್ರಗಳಲ್ಲಿ ಏನಾದ್ರೂ ಸೇರ್ಕೊಂಡಿದ್ದು ಅದರಿಂದ ಏನಾದ್ರೂ ನಮ್ಗೆ ತೊಂದರೆ ಆಗ್ತಕ್ಕಂತಹದ್ದು ಏನಾದ್ರೂ ಇತ್ತು ಅಂದ್ರೆ ಆ ಕುದಿಸಿದಿರ್ತಕ್ಕಂತ ನೀರಲ್ಲಿ ಅವೆಲ್ಲ ಜೀವಾಣುಗಳು ಸತ್ತೋಗ್ಬಿಡ್ತವೆ. ಹಂಗಾಗಿ ನಾವೇನ್ ಮಾಡ್ಬೇಕು, ಆ ಮಣ್ಣಿನ ಮಡಿಕೆಯಲ್ಲಿ ಚೆನ್ನಾಗಿ ನೀರನ್ನ ಕುದಿಸಿ ಅದನ್ನ ಹೊರಗಡೆ ಹಾಕ್ಬಿಟ್ಟು ಆಮೇಲೆ ಅದನ್ನ ನಾವು ಬಳಕೆ ಮಾಡ್ಕೋಬಹುದು. ಮತ್ತೆ ಇನ್ನೊಂದೇನು ಅಂದ್ರೆ, ಈ ಸಣ್ಣದಾಗಿರ್ತಕ್ಕಂತ ರಂಧ್ರಗಳಲ್ಲಿ ನಾವು ವಾಶ್ ಮಾಡ್ಬೇಕಾದ್ರೆ ಈ ಡಿಶ್ ವಾಶ್ ನ ಇಲ್ಲ ಅಂತಂದ್ರೆ ಸೋಪ್ ಆಯಿಲ್ ನ ಬಳಕೆ ಮಾಡ್ತೀವಿ. ಆದ್ರೆ ಈ ಮಣ್ಣಿನ ಮಡಿಕೆಗಳನ್ನ ವಾಶ್ ಮಾಡ್ಬೇಕಾದ್ರೆ ಆ ರೀತಿ ಸೋಪ್ ಆಯಿಲ್ ಅನ್ನ ಬಳಕೆ ಮಾಡಬಾರ್ದು. ತೆಂಗಿನ ನಾರನ್ನ ತಗೊಂಡು ಆ ನಾರನ್ನ ಏನ್ ಮಾಡ್ಬೇಕು, ಒಳಗಡೆ ಚೆನ್ನಾಗಿ ಉಜ್ಜಿಬಿಟ್ಟು ಆಮೇಲೆ ಏನ್ ಮಾಡ್ಬೇಕು, ಒಂದ್ ಸ್ವಲ್ಪ ಕಳ್ಳೆ ಇಟ್ಟು ಇಲ್ಲ ಅಂತಂದ್ರೆ ಒಂದ್ ಸ್ವಲ್ಪ ಜೋಳದಿಟ್ಟು ಹಾಕಿ ಅದ್ರ ಒಳಗಡೆ ನಾವು ಗಿಡ್ಡಿನ ಅಂಶ ಹೋಗೋದಕ್ಕೂ ಇಲ್ಲ ಅಂತಂದ್ರೆ ಅದ್ ಕ್ಲೀನ್ ಆಗೋದಕ್ಕೂ ಸ್ವಚ್ಛವಾಗ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಬಳಕೆ ಮಾಡ್ಬೇಕು ಮೇಡಮ್. ಈ ರೀತಿ ಇದರ ಬಳಕೆಯನ್ನ ಉಪಯೋಗಿಸ್ಕೋಬಹುದು. ಇದರಲ್ಲಿ ಅದೇ ಪಾತ್ರೆ ಅಗಲವಾಗಿರೋದು ಬರುತ್ತೆ, ಒಂಥರ ಟ್ರಯಾಂಗಲ್ ಶೇಪ್ ಅಲ್ಲಿ ಇರೋದು ಬರುತ್ತೆ, ಮತ್ತೆ ಊಜಿ ತರ ಬರುತ್ತೆ, ನೀರಿನ ಕುಂಡ ತರ ಬರುತ್ತೆ, ಮತ್ತೆ ಒಂದೊಂದು ಗ್ಲಾಸ್ ತರನೂ ಬರುತ್ತೆ. ಇವುಗಳನ್ನ ನಮ್ಗೆ ಅನುಕೂಲಕ್ಕೆ ತಕ್ಕಂಗೆ ಅದನ್ನ ಬಳಕೆ ಮಾಡ್ಕೋಬಹುದು. ಬಳಕೆ ಮಾಡಕ್ ಮುಂಚೆ ನಾವು ಅದನ್ನ ನೀರ್ನಲ್ಲಿ ನೆನೆಸಿಟ್ಬಿಟ್ಟು ಬಳಕೆ ಮಾಡ್ಬೇಕು ಮೇಡಮ್.
1: ಮೇಡಮ್, ಹಾಗೆ ಈ ಮಡಿಕೆಗಳಲ್ಲಿ ಅಂತ ಹೇಳ್ತಾ ಇದ್ರಲ್ವಾ, ಈ ಮಡಿಕೆಗಳಲ್ಲಿ ಯಾವ್ಯಾವ ಅಡಿಗೆಗಳನ್ನ ಮಾಡಬಹುದು ಮೇಡಮ್?
0: ಮೇಡಮ್, ಸಂಪ್ರದಾಯಸ್ಥವಾದಂತಹ ಎಲ್ಲಾ ಅಡಿಗೆಗಳನ್ನು ನಾವು ಈ ಮಡಿಕೆಯಲ್ಲಿ ಮಾಡ್ಬೋದು. ಎಲ್ಲಾ ಅಡಿಗೆಗಳನ್ನು ಮಾಡ್ಬೋದು. ಆದ್ರೆ ಕೆಲವರಿಗೆ ಮಡಿಕೆಗಳಲ್ಲಿ ಮಾಡಿದ್ರೆ ಗ್ಯಾಸ್ ಜಾಸ್ತಿ ಆಗುತ್ತೆ ಅನ್ನೋರು ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ತಾರೆ. ಆದ್ರೆ ಎಲ್ಲಾನು ಮಾಡ್ಬೋದು ಮೇಡಮ್. ಪಾನಕಗಳಾದ್ರೆ ಈ ಮಜ್ಜಿಗೆ ಮಾಡ್ಕೋಬಹುದು, ಪಾನಕ ಮಾಡ್ಕೋಬಹುದು, ಹಾಲು ಮೊಸರು ಇವನ್ನೆಲ್ಲಾನು. ಮತ್ತೆ ಇವಾಗ ಸ್ಪೆಷಲ್ ಆಗಿ ಎಲ್ಲಾ ಕಡೆ ನೀವು ನೋಡಿರ್ಬೋದು ಈ ಒಂದು ಪಾಟ್ ಟೀ ಅಂತ ಹೇಳ್ಬಿಟ್ಟು ಅದ್ ಕೊಡ್ತಾ ಇದಾರೆ. ಅಂದ್ರೆ ಮಡಿಕೆಯಲ್ಲಿ ಚಿಕ್ಕ ಚಿಕ್ಕದಾಗಿರ್ತಕ್ಕಂಥ ಗ್ಲಾಸ್ ಗಳಲ್ಲಿ ನಿನ್ನೆ ಟೀ ಹಾಕಿ ಕೊಡ್ತಾ ಇದಾರೆ. ಅದನ್ನ ಕುಡಿಯಕ್ಕೆ ತುಂಬಾ ಜನ ಇವಾಗ ಇಷ್ಟ ಪಡ್ತಾ ಇದಾರೆ. ಅದನ್ನ ನಾವು ಸ್ಪೆಷಲ್ ಅನ್ಕೊಂತೀವಿ. ಆದ್ರೆ ಹಿಂದಿನ ಕಾಲದಿಂದಲೂ ಬಂದಿರ್ತಕ್ಕಂಥದ್ದು ಅದು ಮಡಿಕೆ ಟೀ ಅಂತ ಹೇಳ್ಬಿಟ್ಟು ಇವಾಗ ಕೊಡ್ತಾ ಇದಾರೆ. ಮತ್ತೆ ಇದರಲ್ಲಿ ಬೇಕಾದ್ರೆ ಸಾಂಬಾರ್ ಮಾಡಿ ನಾವು ಪ್ರಿಸರ್ವ್ ಮಾಡ್ಕೋಬಹುದು. ಇನ್ನೊಂದು ವಿಶೇಷತೆ ಏನು ಅಂದ್ರೆ ಮೇಡಮ್, ಮಡಿಕೆಯಲ್ಲಿ ಯಾವಾಗ ನಾವು ಅಡಿಗೆ ಮಾಡ್ತೀವೋ ಅದು ಜಾಸ್ತಿ ದಿನ ಇವತ್ ಮಾಡಿರೋ ಸಾಂಬಾರು ನಾಳೆ ಬೇಗ ಕೆಟ್ಟೋಗುತ್ತೆ ಕುಕ್ಕರ್ ಅಲ್ಲಿ ಮಾಡಿದ್ರೆ. ಬಟ್ ಮಡಿಕೆಯಲ್ಲಿ ಮಾಡಿರೋದಾದ್ರೆ ಅದನ್ನ ನಾವು ಪ್ರಿಸರ್ವ್ ಮಾಡ್ಕೊಂಡ್ರು, ಇವಿನ್ ನಾವು ಫ್ರಿಡ್ಜ್ ಅಲ್ಲಿ ಇಟ್ಟಿಲ್ಲ ಅಂದ್ರು ಕೂಡ ನೋಡೋಣ ಅದು ಕೆಡಲ್ಲ ಮೇಡಮ್. ಹಂಗೆ ಅದು ವಿಶೇಷ ಈ ಒಂದು ಮಡಿಕೆಯಲ್ಲಿ ಮಾಡಿರ್ತಕ್ಕಂಥ ಸಾಂಬಾರು. ಮನೆಯಲ್ಲಿ ಏನೇನು ಹಬ್ಬ ಹರಿದಿನಗಳಿಗೆ ಮಾಡಬೇಕಾಗಿರ್ತಕ್ಕಂಥ ಎಲ್ಲಾ ಅಡಿಗೆಗಳನ್ನು ಸಹ ನಾವು ಈ ಒಂದು ಮಡಿಕೆಯಲ್ಲಿ ಮಾಡ್ಕೋಬಹುದು ಮೇಡಮ್.
1: ಇನ್ನೊಂದೇನಂದ್ರೆ ಮೇಡಮ್, ನೈಟ್ ಮಣ್ಣಿನ ಗ್ಲಾಸ್ ಬರುತ್ತಲ್ವಾ, ಅದ್ರಲ್ಲಿ ನೀರಿಟ್ಬಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ಹಂಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ತುಂಬಾ ತಂಪಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೇದು ಅಂತಾರೆ, ಅದು ನಿಜನಾ ಮೇಡಮ್?
0: ನಿಜಾನೇ ಮೇಡಮ್. ಯಾಕೆ ಅಂತೀರಾ, ಈ ಮಣ್ಣಲ್ಲಿ ಅನೇಕ ಒಂದು ಲವಣಾಂಶಗಳು ಇರುತ್ತವೆ, ಇರೋದ್ರಿಂದ ಅದು ನೀರನ್ನ ನಾವು ಪ್ರಿಸರ್ವ್ ಮಾಡಿ ನಾವು ಬೆಳಗ್ಗೆ ಕುಡಿದಾಗ ಕೆಲವ್ರಿಗೆ ಈಗಿನ ಇತ್ತೀಚೆಗಂತೂ ತುಂಬಾ ಕಾಡ್ತಕ್ಕಂತ ಸಮಸ್ಯೆ ಏನು ಅಂದ್ರೆ ಗ್ಯಾಸ್ಟಿಕ್ ಜಾಸ್ತಿ ಆಗಿದೆ ಅಂತ. ಅದು ಗ್ಯಾಸ್ಟಿಕ್ ಜಾಸ್ತಿ ಆಗಿರೋದನ್ನ ನಾವು ಅವಾಯ್ಡ್ ಮಾಡ್ಕೋಬೇಕು ಅಂದ್ರೆ ನೀರು ತುಂಬಾ ಮುಖ್ಯವಾಗಿ ಬೇಕೇ ಬೇಕು. ಕೆಲವರು ಒಂದ್ ಗ್ಲಾಸ್ ನೀರ್ ಕುಡಿತಾರೆ, ಎರಡ್ ಗ್ಲಾಸ್ ನೀರ್ ಕುಡಿತಾರೆ. ನಮ್ ದೇಹಕ್ಕೆ ಎಷ್ಟು ನೀರ್ ಬೇಕೋ ಅಷ್ಟು ನೀರಿನ ಅಂಶನ ನಮ್ಗೆ ಸೇರಕ್ ಬಿಡಲ್ಲ. ಅಂತ ಟೈಮಲ್ಲಿ ನಾವು ಬೆಳಗ್ಗೆ ಎದ್ದು ಒಂದ್ ಗ್ಲಾಸ್ ನೀರ್ ಕುಡಿತಾ ಬರ್ತದೆ, ಆ ಗ್ಯಾಸ್ಟಿಕ್ ಸಮಸ್ಯೆಯನ್ನ ನಾವು ನಿಧಾನವಾಗಿ ತಡೆ ಹಿಡಿಯಬಹುದು ಮೇಡಮ್.
1: ಮೇಡಮ್, ಕಡೆಯದಾಗಿ ಈ ಮಣ್ಣಿನ ಮಡಿಕೆಗಳ ಬಗ್ಗೆ ನಮ್ಮ ಪ್ರೀತಿಯ ಕೇಳುಗರಿಗೆ ಹಿತನುಡಿಗಳನ್ನ ಇರಣೆ ಹೇಳಕ್ಕೆ ಬಯಸ್ತೀರಾ ಮೇಡಮ್?
0: ನಿಜ ಮೇಡಮ್. ಮಣ್ಣಿನ ಮಡಿಕೆಯಲ್ಲಿ ಕೆಲವು ಮೂರ್ತಿಗಳನ್ನ ನಾವು ಮನೆಗೆ ವಾಸ್ತುಗೆ ತಕ್ಕಂಗೆ ಈಶಾನ್ಯ ಭಾಗದಲ್ಲಿ ಒಂದು ಕಪ್ಪಲ್ ಒಂದು ಮಣ್ಣಿನ ಮಡಿಕೆಯಲ್ಲಿ ನೀರನ್ನ ಇಟ್ಟು ಈಶಾನ್ಯ ಭಾಗಕ್ಕೆ ಇಟ್ಟಾಗ ಅದು ಒಂದು ಮನೆಯ ಒಂದು ಪಾಸಿಟಿವ್ ಎನರ್ಜಿಯನ್ನ ಹೆಚ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಕೆಲವು ಪುಸ್ತಕಗಳಲ್ಲಿ ನಾನು ಓದಿರೋ ಪ್ರಕಾರ ಅದು ಗೊತ್ತಿದೆ ಮೇಡಮ್. ಮತ್ತೆ ಆಗ್ನೇಯ ದಿಕ್ಕುಗಳಲ್ಲಿ ಈ ಮಣ್ಣಿನ ಮಲಿಕೆಯ ಅಲಂಕಾರವನ್ನ ಮಾಡಿದಾಗ ಆ ಮನೆಯಲ್ಲಿ ಸುಖ ಸಂಪತ್ತು ಲಭಿಸುತ್ತೆ ಅನ್ನೋದನ್ನ ನಾನು ಕೇಳ್ಪಟ್ಟಿದ್ದೀನಿ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಹೆಣ್ಮಕ್ಳು ಆಭರಣ ಪ್ರಿಯರಾಗಿರೋದ್ರಿಂದ ಈ ಮಣ್ಣಿನಲ್ಲಿ ಇರ್ತಕ್ಕಂತ ಕೆಲವು ಆಭರಣಗಳು ಇದೆ, ಅದನ್ನೊಂದು ಸೌಂದರ್ಯವನ್ನ ಹೆಚ್ಚಿಸ್ತಕ್ಕಂತ ಆಭರಣಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಈ ಮಣ್ಣಿನ ಮಡಿಕೆಗಳನ್ನ ಆದಷ್ಟು ಈ ಕುಕ್ಕರ್ ಅದು ಇದು ಬಳಕೆ ಮಾಡಕ್ಕೆ ಕಷ್ಟ ಆದ್ರೂ ಇಷ್ಟಪಟ್ಟು ಮಾಡ್ಲೇಬೇಕು. ಅಂತದ್ರಲ್ಲಿ ಅದನ್ನ ಆದಷ್ಟು ಅವಾಯ್ಡ್ ಮಾಡ್ಕೊಂಡು ನಮ್ ಟೈಮ್ ತಕ್ಕಂಗೆ ಈ ಮಣ್ಣಿನ ಮಡಿಕೆಯನ್ನ ಉಪಯೋಗ ಮಾಡೋದ್ರಿಂದ ನಮ್ಗೆ ಯಾವ್ದೇ ರೀತಿಯಾದಂತಹ ಈ ಸಕ್ಕರೆ ಕಾಯಿಲೆ ಆಗಿರ್ಬೋದು, ಬಿಪಿ ಆಗ್ಬೋದು, ಅಥವಾ ಏನೋ ಒಂದ್ ಟೆನ್ಷನ್ಸ್ ಆಗ್ಬೋದು, ಅಥವಾ ದೇಹದ ಒಂದು ಉಷ್ಣಾಂಶ ಆಗ್ಬೋದು, ಟೋಟಲ್ ನಮ್ಮ ಇಡೀ ದೇಹವನ್ನ ಕಂಟ್ರೋಲ್ ಆಗಿ ಇಟ್ಕೋಬೇಕು ಅಂದ್ರೆ ನಾವ್ ಈ ಮಣ್ಣಿನ ಮಡಿಕೆಯನ್ನ ಉಪಯೋಗಿಸೋದು ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ ಮೇಡಮ್.
1: ಇದುವರೆಗೂ ನಮ್ಮ ಧ್ವನಿ ರೇಡಿಯೋ ಕೇಂದ್ರದಲ್ಲಿ ಬೇಸಿಗೆಯಲ್ಲಿ ಮಣ್ಣಿನ ಮಡಿಕೆಗಳ ಬಳಕೆ ಎಷ್ಟು ಮಹತ್ವ ಇದೆ ಅಂತ ತುಂಬಾ ಅರ್ಥಪೂರ್ಣವಾಗಿ ಮತ್ತೆ ಸೊಗಸಾಗಿ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ನಿಮ್ಗೆ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ಪ್ರೀತಿಯ ಕೇಳುಗರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇವೆ ಮೇಡಮ್. ಧನ್ಯವಾದಗಳು ಮೇಡಮ್.
0: ನಮಸ್ತೆ ಮೇಡಮ್. ಥ್ಯಾಂಕ್ ಯು ಮ್ಯಾಮ್.

ನಿಲಯದ ಮೂರನೇ ಪ್ರಸಾರದ ಕಾರ್ಯಕ್ರಮಗಳು ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ನಮ್ಮ ನಿಮ್ಮ ಭೇಟಿ ನಾಳೆ ಮುಂಜಾನೆ 7 ಗಂಟೆಗೆ. ಆತ್ಮೀಯ ಕೇಳುಗರೆ, ಈ ದಿನದ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಧ್ವನಿ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 7026220055 ಕ್ಕೆ ಕರೆ ಮಾಡಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಬಾನುಲಿ ಗೆಳತಿ ವಿನುತಾ.